107.8 FM. Radio Saran. Ega app nalu kuda labhya.

107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

0: You're listening to Radio Sarang, 107.8 FM.
1: 107.8 FM. Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ.
6: ಬದುಕೇ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಾವು ಬದುಕಿರೋವರೆಗೂ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹೋಗೋದೇ ಒಂದು ಸಾಧನೆ. ಉತ್ತರ ಸಿಕ್ಕಿತ್ತು ಅಂತ ಏನು ಖಾತ್ರಿ ಇಲ್ಲ, ಅಥವಾ ಸಿಕ್ಕಂಥ ಉತ್ತರ ಅದು ಯಾವಾಗಲೂ ಸರಿಯಾಗಿರ್ತದೆ ಅಂತೂ ಕೂಡ ಇಲ್ಲ, ಅಥವಾ ನನಗೆ ಸಿಕ್ಕಂಥ ಉತ್ತರ ಎಲ್ರಿಗೂ ಸರಿಯಾಗಿರ್ತದೆ ಅಂತೂ ಇಲ್ಲ, ಅಥವಾ ನನಗೆ ಇವತ್ತು ಹೊಳೆದದ್ದು ಇನ್ನು 20 ವರ್ಷದಲ್ಲಿ ಅದೇ ಉತ್ತರ ಉಳಿದಿರ್ತದೆ ಅಂತೂ ಇಲ್ಲ. ಹೀಗೆ ಅನಿಶ್ಚಿತವಾದ ವಾತಾವರಣದ ಉತ್ತರ ಹುಡ್ಕೊಂಡು ಹೋಗೋದಿದೆಯಲ್ಲ, ಈ ಹುಡುಕೋ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿರಬೇಕಾಗತ್ತೆ. ನಾನು ಬದುಕಿನ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಾಮಾಣಿಕವಾಗಿ ಹುಡುಕ್ತಾ ಹೋದಾಗ ಮನಸ್ಸಿನ ದ್ವಂದ್ವಗಳು ಸ್ವಲ್ಪ ಕಡಿಮೆ ಆಗ್ತದೆ. ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ನಮ್ಮ ಮುಖಾನೇ ಕಾಣಿಸುತ್ತೆ. ಎಷ್ಟೋ ಸಲ ನಾನು ಪ್ರಾಮಾಣಿಕತೆ ಇಲ್ಲದೆ ಹೋದಾಗ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಇನ್ಯಾವುದೋ ಬೇರೆ ಮುಖ ಕಾಣಿಸುತ್ತೆ. ನನ್ನ ಮುಖ ಕಾಣಿಸೋ ಹಾಗಾದರೆ ನನ್ನ ಮಟ್ಟಿಗೆ ಅಷ್ಟು ಮಟ್ಟಿಗೆ ಪ್ರಾಮಾಣಿಕ ಪ್ರಯತ್ನ ಆಯಿತು ಅಂತ ಅರ್ಥ. ಸಣ್ಣ ವಯಸ್ಸಿನಲ್ಲೇ ಶಂಕರಾಚಾರ್ಯರು ಕೇಳಿಬಿಟ್ರು, ಕೋಹಂ ಕುತ ಆಯಾತಃ, ನಾನು ಯಾರು, ಯಾಕೆ ಬಂದೆ ಇಲ್ಲಿ, ಎದಕ್ಕೆ ಬಂದೆ? ನಮಗೆಲ್ಲವೂ ಪ್ರಶ್ನೆ ಕಾಡುತ್ತೆ. ಇದು ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರಶ್ನೆಗಳು ಕಾಡ್ತಾವೆ. ನಾವು ಯಾಕೆ ಬಂದ್ವಿ ಇಲ್ಲಿ ಭೂಮಿಗೆ, ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಹರಿಯೇ ಅಂತ ಕೇಳ್ಕೊಂಡು ಹಾಗೆ ಒಂದೊಂದ್ಸಲ ಅನಿಸ್ಬಿಡುತ್ತೆ, ಯಾಕೆ ಬಂದ್ವಿ, ಏನು ಕಾರಣ ಇದೆಯಾ? ಎಷ್ಟು ಚಂದ ಶಂಕರಾಚಾರ್ಯರ ಮಾತು. ತಾಯಿ ಹೇಳಿದರು, ತಂದೆ ಹೋದ್ರಪ್ಪ, ತಂದೆ ಇಲ್ಲ ಅಂತ ಹೇಳಿದರು. ಯಾಕೆ ಅಂತ ಕೇಳಿದ ಪುಟ್ಟ ಶಂಕರ. ಅದು ಇರೋದೇ ಹಾಗೆ ಪ್ರಕೃತಿ ನಿಯಮ. ಒಂದು ದಿವಸ ನಾನು ಇರಲ್ಲ, ಒಂದು ದಿವಸ ನೀನು ಇರಲ್ಲ ಅಂದ್ರೆ ಸಾವು ಖಾತ್ರಿ ಅಂದಂಗಾಯ್ತಲ್ಲ. ಹುಡುಗನ ತಕ್ಷಣ ಹೊಳಿತು, ಸಾವು ಖಾತ್ರಿ ಆದರೆ ಬಂದ್ವಿ ಯಾಕೆ ಇಲ್ಲಿ? ನಾವು ಬಂದಕ್ಕೆ ಉದ್ದೇಶ ಇರಬೇಕಲ್ಲ, ಹಾಗಾದರೆ ಉದ್ದೇಶ ಏನು ಕಂಡುಕೋಬೇಕು ಅಂತ ಶುರು ಮಾಡಿದರು. ಅವರು ತೀರಾ ಸಣ್ಣ ವಯಸ್ಸಿಗೆ ಹೊಳೆದದ್ದು ನಮ್ಮ ಬಹುಶಃ ಹೊಳೆಯೋದು ಕಷ್ಟ. ಒಂದೊಂದ್ಸಲ ನಮ್ಗೆ ವಯಸ್ಸಾದ್ನಲ್ಲಿ ಹೊಳಿತದೆ, ಯಾಕೆ ಬಂದ್ವಿ, ಏನು ಮಾಡಿದಂಗಾಯ್ತು, 50 ವರ್ಷ ಬದುಕಿದೆ, 60 ವರ್ಷ ಬದುಕಿದೆ, 70 ವರ್ಷ ಬದುಕಿದೆ, ಏನು ಬಿಟ್ಟು ಹೋದೆ, ಏನು ಮಾಡಿದಂಗಾಯ್ತು? ನಾನೊಂದ್ಸಲ ಹೇಳಿದ್ದೆ ಅದನ್ನು. ರಷ್ಯನ್ ಕತೆ ಇದೆ, ಒಂದು ಭಾಳ ಚಂದ ಕತೆ. ಒಬ್ಬ ಮಹಾರಾಜ, ಮಹಾರಾಜ ಜ್ಞಾನಿ ಕೂಡ, ಅವನು ತಿಳುವಳಿಕೆ ಮನುಷ್ಯ. ಅವನಿಗೊಂದ್ಸಲ ತಲೆ ಹೊಳಿತು, ಇಡೀ ಪ್ರಪಂಚದ ಇತಿಹಾಸವನ್ನು ಬರೆಸ್ಬೇಕು ಒಬ್ಬರ ಕಡೆಯಿಂದ. ಪ್ರಪಂಚ ಶುರು ಆದದ್ದು ಹೇಗೆ, ಜನ ಎಷ್ಟು ಜನ ಬಂದರು, ಹೇಗೆ ಬದುಕಿದ್ರು ಅವರು, ಏನು ಮಾಡಿದರು, ಏನು ಸಾಧನೆ ಮಾಡಿದರು, ಎಲ್ಲವನ್ನು ಗ್ರಂಥ ಬರೆಸಬೇಕು ಅಂತ ತನ್ನ ಮಂತ್ರಿಗಳನ್ನು ಕರೆದು ಹೇಳಿದ್ದಂತೆ. ಐ ವಾಂಟ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್, ಮನುಷ್ಯರ ಇತಿಹಾಸ ಬರಬೇಕು ಅಂತ. ಅವರು ಸ್ವಲ್ಪ ಗಾಬರಿ ಆದರು. ರಾಜ ಕೇಳಿದೆ, ಯಾಕೆ ಗಾಬರಿ ಆಗ್ತೀರಿ ಅಂತ. ಭಾಳ ದೊಡ್ಡ ಪ್ರಾಜೆಕ್ಟ್ ಸರ್ ಇದು ಅಂದರು. ಎಷ್ಟು ವರ್ಷ ಬೇಕಾಗಬಹುದು? ಒಂದು 20 ವರ್ಷ ಆದರೂ ಬೇಕು ಅಂದರು ಅವರು. 20 ವರ್ಷ ಅಷ್ಟು ಟೈಮ್ ಇಲ್ಲ ನನಗೀಗ, ಬೇಗ ಮಾಡಬೇಕು, 5 ವರ್ಷದಲ್ಲಿ ಮಾಡಬೇಕು. ಮಾಡ್ತೀವಿ, ಹಾಗಾದ್ರೆ ತುಂಬ ಜನ ಬೇಕಾಗತ್ತೆ, ಹಣನೂ ಖರ್ಚಾಗತ್ತೆ, ಅದೇನು ಚಿಂತೆ ಇಲ್ಲ, ಹಣ ಬೇಕಾದಷ್ಟು ಖರ್ಚಾಗಲಿ, ಕೊಡ್ತೀನಿ, ನಿಮ್ಗೆ ಯಾರು ಬೇಕೋ ಅಪಾಯಿಂಟ್ ಮಾಡ್ಕೊಳ್ಳಿ, ಶುರು ಮಾಡಿ ಕೆಲಸ ಅಂದ. ಆ ಕಥೆಯಲ್ಲಿ ಬರೋ ಹಾಗೆ ಹೊಸ ಹೊಸ ಕಾಗದ ಕಾರ್ಖಾನೆಗಳನ್ನು ಶುರು ಮಾಡಿದ್ರಂತೆ. ಅಷ್ಟು ಪಂಡಿತರು ಸೇರಿಕೊಂಡ್ರು, ಹಂಚಿಕೊಂಡ್ರು ವಿಷಯಗಳನ್ನು. 5 ವರ್ಷ ಆಯಿತು. ಮರು ದಿವಸ ಮಂತ್ರಿ ಬಂದು ರಾಜನಿಗೆ ಹೇಳಿದಂತೆ, ಮಹಾರಾಜ ನೀನೇನು ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದೆಯಲ್ಲ, ಮಾನವ ಇತಿಹಾಸ ಅಲ್ಲಿದೆ, ಕಿಟಕಿಯಿಂದ ಆಚೆ ನೋಡು ಅಂತ ಎಂದಂತೆ. ಕಿಟಕಿ ತೆಗೆದು ನೋಡಿದರೆ 1000 ಆನೆ ನಿಂತಿದ್ದು ಅಂತ. ಒಂದೊಂದು ಆನೆ ಮೇಲೆ 1000 ಪುಸ್ತಕ. ಅವನಂದ, ಏನು ತಮಾಷೆ ಮಾಡ್ತೀರಾ ಇದನ್ನು ಅಂದ. ಇಷ್ಟು ಪುಸ್ತಕ ಓದೋಕ್ಕಾಗತ್ತಾ ನನಗೆ, ನೋಡೋಕ್ಕೆ ಆಗ್ತಾ ಇಲ್ಲ ಅದನ್ನು. ಇದು ಬೇಡ, ಕಂಡೆನ್ಸ್ಡ್ ಕೊಡಿ ನನಗೆ, ಎಬ್ರಿಜ್ಡ್ ವರ್ಷನ್, ಸಣ್ಣದಾಗಿ ಬರೀಬೇಕು, ಬ್ರೀಫಾಗಿ ಬರೀಬೇಕು. ಎಷ್ಟು ವರ್ಷ ತಗೋತೀರಿ? ಇನ್ನೊಂದು 5 ವರ್ಷ ಬೇಕು ಅಂದರು. ಇನ್ನು 5 ವರ್ಷ ಹೋಯಿತು. ಮತ್ತೆ ಕೂತು ವಿಚಾರ ಮಾಡಿ ಅದನ್ನು ಗಟ್ಟಿ ಮಾಡಿ ಮಾಡಿ ರಸಗಟ್ಟಿಯಾಗಿ ಮಾಡಿದರು. ಕೊನೆಗೆ 5 ವರ್ಷ ಆದ ಮರುದಿವಸ ಮತ್ತೆ ಮಂತ್ರಿಗಳು ಹೇಳಿದ್ರಂತೆ, ಮಹಾರಾಜ ನೀನು ಅಪೇಕ್ಷೆ

ನಾಳೆ ಬೆಳಗ್ಗೆ ಕೊಡ್ತೀನಿ. ಮರುದಿವಸ ದರ್ಬಾರ್ ರೆಡಿಯದಿತ್ತು, ಸಂಭ್ರಮ ಇತ್ತು. ಮರುದಿವಸ ವಜೀರ್ ಹೋದ, ಬೆನ್ನು ಬಾಗಿದೆ, ವಯಸ್ಸಾದ ಮನುಷ್ಯ, ಉದ್ದಗಡ್ಡ, ಕೈಯಲ್ಲಿ ಒಂದು ಸಣ್ಣ ದಂತದ ಒಂದು ಪೊಟ್ಟಿಗೆ ಪೆಟ್ಟಿಗೆ ಹಿಡ್ಕೊಂಡಿದ್ದಾನೆ, ದಂತದ ಪೆಟ್ಟಿಗೆ ಹಿಡ್ಕೊಂಡಿದ್ದಾನೆ. ಇಷ್ಟೇ ಸಣ್ಣದು. ಕೈಲಿ ಹಿಡ್ಕೊಂಡು ಹೋಗಿ ರಾಜನಿಗೆ ಹೇಳಿದಂತೆ, ಮಹಾರಾಜ ನೀನು ಕೇಳಿದ್ದೆಯಲ್ಲ, ಮಾನವ ಇತಿಹಾಸ ಇದರೊಳಗಿದೆ, ಇದರೊಳಗಿದೆಯಾ? ಅದನ್ನು ತೊಗೊಂಡು ತೆಗೆದಾಗ ಕೆಂಪದಂತ ಕೆಳಗೆ ಮಲ್ ಮಕ್ಕಮಲ್ ಬಟ್ಟೆ ಹಾಕಿದ್ರೆ ಕೆಳಗೆ ಅದನ್ನ ಸಣ್ಣ ಕಾಗದದ ಚೂರಿತ್ತಂತೆ. ಅದರ ಮೇಲೆ ಬರೆದಿತ್ತಂತೆ, ಎಲ್ಲರೂ ಹುಟ್ಟಿದ್ರು, ಬದುಕಿದ್ರು, ಒಂದು ದಿವಸ ಸತ್ತು ಹೋದರು ಅಂತ. ಇಷ್ಟೇ ಮಾನವ ಇತಿಹಾಸ.

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ. ನೀವು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಒಂದ್ಸಲ ಅನ್ಸುತ್ತೆ ನಾವೆಲ್ಲರೂ ಹಾಗೆ ಅಲ್ವಾ, ನಾವು ಬದುಕೋದಾದ್ರೆ ಹಾಗಾದ್ರೆ ಮನುಷ್ಯ ಪ್ರಾಣಿಗಳಿಗಿಂತ ಬೇರೆ ರೀತಿ ಬದುಕೋಕ್ ಸಾಧ್ಯ ಇದೆಯಾ? ಪ್ರಾಣಿಗಳು ಬದುಕ್ತವೆ, ಬೆಳೀತವೆ, ಒಂದ್ ದಿವಸ ಸತ್ತು ಹೋಗ್ತವೆ. ನನ್ನ ಜೀವನಕ್ಕೊಂದು ವ್ಯತ್ಯಾಸ ಇರಬೇಡವಾ ಅಂತ ಹೇಳಿ ಬರುವಂಥದ್ದು ಆಳವಾದ ಚಿಂತನೆ. ಅದಲ್ಲದೇ ನನ್ನ ಜೀವನದಲ್ಲಿ 108 ಪ್ರಶ್ನೆಗಳ ದಿನ ಬರ್ತಾವಲ್ಲ, ಈ ಬಟ್ಟೆ ಹಾಕ್ಕೊಳ್ಳೋ, ಆ ಬಟ್ಟೆ ಹಾಕ್ಕೊಳ್ಳೋ, ಬಸ್ಸಿಗೆ ಹೋಗಲೋ, ಸ್ಕೂಟರಲ್ಲಿ ಹೋಗಲೋ, ಇಲ್ಲಿಂದ ಶುರುವಾಗಿ ಆಳವಾದ ಚಿಂತನೆಗಳ ದಿನ ನಮ್ಮನ್ನು ಕಾಡ್ತವೆ. ಅದರಿಂದ ಪ್ರತಿ ಕ್ಷಣ ಪ್ರಶ್ನೆಗಳನ್ನು ಎದುರಿಸುವ, ಅವುಗಳಿಗೆ ಪರಿಹಾರ ಹುಡುಕುವಂಥ ಅನಿವಾರ್ಯತೆ ನಮ್ಮನ್ನು ತಪ್ಪಿದ್ದಲ್ಲ, ಯಾವಾಗಲೂ ನಮ್ಗೆ ಬಿಡೋದಿಲ್ಲ. ಇವೆಲ್ಲ ಪ್ರಶ್ನೆಗಳ ನಿಜ. ಇದಕ್ಕಿಂತ ಸ್ವಲ್ಪ ಎತ್ತರದ ಹಂತದಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಸ್ವಲ್ಪ ಚಿಂತನೆಯ ಆಳದಲ್ಲಿ ನೋಡಿದಾಗ ಆ ಪ್ರಶ್ನೆಗಳು ನಮ್ಮನ್ನು ಕಾಡಬೇಕು. ಕಾಡಿದಾಗ ನಮ್ಮ ನೈತಿಕ ಸ್ಥೈರ್ಯವನ್ನು ಬಲಗೊಳಿಸಬೇಕು, ಆಧ್ಯಾತ್ಮಿಕ ಶಕ್ತಿಯನ್ನು ಹುರಿಗೊಳಿಸಬೇಕು. ಅಂದಾಗ ಜೀವನಕ್ಕೊಂದು ಬೇರೆ ದಿಶೆ ಬರ್ತದೆ ಅಂತ ಅನಿಸುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲ ಸಾಹಿತ್ಯದಲ್ಲೂ ಕೂಡ ಪ್ರಶ್ನೋತ್ತರ ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಉಪನಿಷತ್ ಪರಂಪರೆಯೇ ಸಾಕ್ಷಿ ಅದಕ್ಕೆ. ಪ್ರಶ್ನೋತ್ತರ ರೂಪದಲ್ಲೇ ನಡೆಯುವಂಥದ್ದೆಲ್ಲ. ಪ್ರಶ್ನೆ ಕೇಳಬೇಕು, ಗುರುಗಳು ಉತ್ತರ ಕೊಡಬೇಕು. ಅಂದರೆ ಎಷ್ಟು ಮತ್ತಿಗೆ ಹೇಳಿದ್ದಾರೆ ಅಂದರೆ, ಪ್ರಶ್ನೆ ಪ್ರಾಮಾಣಿಕವಾಗಿದ್ದಾಗ ಉತ್ತರ ಕೂಡ ಹಾಗೇ ಇರುತ್ತೆ, ಅಷ್ಟೇ ಆಳದ ಉತ್ತರ ಬರುತ್ತೆ. ನಮ್ಮ ಕಗ್ಗದಲ್ಲೇ ಬರಲಿಲ್ವೇ? ಕಗ್ಗದಲ್ಲೇ ಶುರು ಆಗೋದೇ ಹಾಗಲ್ವಾ? ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ, ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ನೋಡಿ, ಜೀವನದ ಬಗ್ಗೆನೇ ಪ್ರಶ್ನೆ ಇದು. ಏನು ಜೀವನದ ಅರ್ಥ, ಈ ಜೀವನಕ್ಕೆ ಅರ್ಥ ಇದೆಯಾ? ಏನು ಪ್ರಪಂಚಾರ್ಥ, ಈ ಪ್ರಪಂಚ ಇದೆಯಲ್ಲ ಅದಕ್ಕೊಂದು ಏನಾದರೂ ಅರ್ಥ ಇದೆಯಾ? ಏನು ಜೀವ ಪ್ರಪಂಚಗಳ ಸಂಬಂಧ, ಈ ಜೀವಕ್ಕೂ ಪ್ರಪಂಚಕ್ಕೆ ಸಂಬಂಧ ಏನಾದರೂ ಇದೆಯಾ? ಕಾಣದಿಲ್ಲಿರ್ಪುದೇನಾನು ಉಂಟೆ, ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಏನಾದರೂ ಇದೆಯಾ? ಜ್ಞಾನ ಪ್ರಮಾಣ, ಕ್ವಶನ್ ಮಾರ್ಕಲ್ಲಿ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಜ್ಞಾನನೇ ಪ್ರಮಾಣ ಅನ್ನೋಕ್ಕಾಗತ್ತಾ? ಯಾಕಂದ್ರೆ ಇವತ್ತು ಹೇಳಿದ್ ನಾಳೆ ಇಲ್ಲ ಅನ್ನೋಕ್ಕಾಗ್ಬೋದಲ್ಲ. ದೇವರೆಂಬುದೇನು? ನಾವು ದೇವರು ಅಂತೀವಿ, ಅದರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ದೇವರೆಂಬುದೇನು? ಅದು ಎಷ್ಟು ಚೆನ್ನಾಗಿದೆ ನೋಡಿ, ಇದು ದೇವರೆಂಬುದು ಅದೇನು? ದೇವರೆಂಬುದೇನು? ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದರ್ ಎಲ್ಲದರ ಒಟ್ಟು ಹೆಸರೇ. ಏನು ಅದ್ಭುತ ಬರವಣಿಗೆ ಅಪ್ಪ ಇದು. ದೇವರಂದ್ರೆ ಏನು ಅಂದರೆ ಕಗ್ಗತ್ತಲೆಯ ಗವಿಯೇ. ಕಗ್ಗತ್ತಲೆ ಗವಿ ನಮ್ಗೆ ಕಾಣಿಸಲ್ಲ, ಅದು ದೇವರು ಕಾಣಿಸಿಲ್ಲ ನಮಗೆ. ಹಾಗೆ ಕಗ್ಗತ್ತಲೆ ಗವಿ ಹಾಗೆ ಇರಬೇಕಾ? ಅಥವಾ ನಾವರಿಯಲಾರದರ ಎಲ್ಲದರ ಒಟ್ಟು ಹೆಸರೇ, ನಮಗೇನೇನು ಗೊತ್ತಿಲ್ಲ ಅಂತಿದೆಯೋ ಅದು ಎಲ್ಲದರ ಒಟ್ಟು ಹೆಸರೇ ದೇವರು ಅಂತ ಹಾಗಾಯ್ತಾ? ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ. ಕಾವ ನೋರ್ವ ನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಕಾವನೊಬ್ಬ ಇದ್ದಾನೆ, ನಮ್ಮ ರಕ್ಷಣೆ ಮಾಡೋನೊಬ್ಬನ ಮೇಲೆ ಇದ್ದಾನೆ ಅನ್ನೋದಾದ್ರೆ ಈ ಸಾವು ನೋವು ಯಾಕೆ ಬರಬೇಕು, ಹುಟ್ಟ್ಯಾಕೆ ಬರಬೇಕು ಅಂತ ಎಲ್ಲ ಪ್ರಶ್ನೆಗಳ ರೂಪದಲ್ಲೇ ಬಂದಿರೋದು. ಮುಂದೆ DVG ಉತ್ತರ ಕೊಡ್ತಾ ಹೋಗ್ತಾರೆ ಮುಂದೆ ಅದಕ್ಕೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನೋಡಿ, ಮೊದಲು ಪ್ರಪಂಚದ ಬಗ್ಗೆ, ಜೀವನದ ಬಗ್ಗೆ ಪ್ರಶ್ನೆ ಕೇಳಿ, ಎರಡೇ ದೇವರ ಬಗ್ಗೆ ಕೇಳ್ತಾರೆ, ಮುಂದೆ ನಮ್ಮ ಜೀವನದಲ್ಲಿ ನಾಯಕರು ಯಾರು? ಎಷ್ಟೊಂದು ಜನ ನಾಯಕರಿದ್ದಾರಲ್ಲ ನಮಗೆ, ಬದುಕಿಗಾರ ನಾಯಕರು, ಏಕನೋ ಅನೇಕರೋ, ಒಬ್ಬನೇ ಇದ್ದಾನೋ ನಾಯಕ, ಎಷ್ಟೊಂದು ಜನ ನಾಯಕರಿದ್ದಾರೋ? ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ? ಇವತ್ತಿ ನೋಡಿ ಪರಿಚಯ 21ನೇ ಶತಮಾನಕ್ಕೆ ಎಷ್ಟು ಸರಿಯಾಗಿದೆ ಅದು. ವಿಧಿಯೋ, ವಿಧಿನೇ ನಾಯಕ ಹೌದಾ, ಪೌರುಷ ನಾಯಕ ಹೌದಾ, ಅಥವಾ ಧರ್ಮ ನಾಯಕ ಆಗತ್ತೋ, ಅಥವಾ ಇವತ್ತು ಕಾಣಿಸ್ತಿರುವಂಥ ಅಂಧಬಲ ಅಂಧಬಲವೋ? ಕುದುರುವುದೆಂದು ಈ ಅವ್ಯವಸ್ಥೆಯ ಪಾಡು, ಈ ಅವ್ಯವಸ್ಥೆ ಇದೆಯಲ್ಲ, ಇದು ಎಂದು ಸೆಟ್ಲ್ ಆದಿತ್ತಪ್ಪ, ಎಂದು ಸರಿ ಆದಿತ್ತು ಇದು? ನಮಗೂ ಒಂದ್ಸಲ ಪೇಪರ್ ಓದಿದಾಗ, ನಾನು ಯಾವಾಗ ಹೇಳ್ತಿರ್ತೀನಿ, ಎಷ್ಟೇ ನೀವು ಆಪ್ಟಿಮಿಸ್ಟ್ ಆಗಿದ್ರು ಕೂಡ ನ್ಯೂಸ್ ಪೇಪರ್ ಓದಿದ ಮೇಲೆ ಸ್ವಲ್ಪ ಪೆಸಿಮಿಸಮ್ ಬರ್ತದೆ. ಎಂದು ಸರಿ ಆದಿತ್ತಪ್ಪ ಇದು ಪ್ರಪಂಚ ಅಂತ ಅನ್ಸಲ್ವ? ಅದನ್ನ ಅವತ್ತು ಬರೆದಿದ್ದಾರೆ ಅವರು. ಕುದುರುವುದೆಂತೂ ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿ ಏನೋ ಮಂಕುತಿಮ್ಮ, ಹೀಗೆ ಒದ್ದಾಡ್ಕೊಂಡು ಇರೋದೇ ನಮ್ಮ ಗತಿಯನ್ನು ಹಾಗಾದ್ರೆ ಅಂತೊಂದು ಪ್ರಶ್ನೆ. ಒಗಟೆ ಏನೀ ಸೃಷ್ಟಿ, ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರವಸದ ಕೈ ಒಂದಾದೊಡೆಯಕ್ಕಿಂತೂ ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಸುತ್ತಮುತ್ತಲ ಜನ ನೋಡಿದಾಗ ಎಷ್ಟು ಒದ್ದಾಡ್ತಾರಲ್ಲ ಕೆಲವು ಜನ ಬದುಕೋದಕ್ಕೆ, ಕೆಲವರು ಸಂಭ್ರಮದಲ್ಲಿದ್ದಾರೆ, ಯಾಕೆ ಹಿಂಗೆ ಬೇರೆ ಬೇರೆ ಆಯಿತು ಜೀವನ ಎಲ್ಲರದು, ಒಂದೇ ಆಗಬೇಕಲ್ಲ. ಯಾಕಂದ್ರೆ ಹೇಳ್ತಾನೆ, ಒಗಟೆ ಏನೀ ಸೃಷ್ಟಿ, ಈ ಸೃಷ್ಟಿನೇ ಒಂದು ಒಗಟಿದ್ದಾಗ ಬಾಳಿನರ್ಥವದೇನು, ಬಾಳಿಗೊಂದು ಅರ್ಥ ಇದೆಯಾ? ಬಗೆದು ಬಿಡಿಸುವರಾರು ಸೋಜಿಗವನಿದನು, ಇದೊಂದು ಸೋಜಿಗ ಆಶ್ಚರ್ಯ ಇದು, ಇದನ್ನು ಯಾರು ತಿಳಿಸಿ ಹೇಳ್ತಾರೆ ನನಗೆ? ಯಾಕಂದ್ರೆ ಜಗವ ನಿರವಿಸಿದ ಕೈ ಒಂದಾದೊಡೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಒಂದೇ ಕೈ ಆಗಿದ್ರೆ ಬಗೆ ಬಗೆಯ ಜೀವಗತಿ ಯಾಕಾಯ್ತಿದು, ಈ ಥರದ ಬೇರೆ ಬೇರೆ ಜೀವಗತಿ ಯಾಕೆ ಆಗಬೇಕಾಗಿತ್ತು? ಕಾರಣ ಇಲ್ಲಲ್ಲ. ಈ ಥರದ ಪ್ರಶ್ನೆಗಳು ಏನು ಗದ್ಗದಲ್ಲಿ ಕೇಳಿದಾರೋ ಆ ಪ್ರಶ್ನೆಗಳು ನಮಗೂ ಬರ್ತವೆ.

0: என் அமிர்த சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளெனு கிரிஞ்செடித்தின மாணிகோ இத்த தூதக ஒப்ப பாடின பத்தைதல கல கல.
2: ಕೆಲವು ವಸ್ತುಗಳು, ಕೆಲವು ವ್ಯಕ್ತಿಗಳು, ಕೆಲವು ಘಟನೆಗಳು ಕಾಲ ಕಳೆದ ಹಾಗೆ ಅವುಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತದೆ. ಕಲ್ಪನೆ ಮಾಡಿಕೊಳ್ಳಿ, ಮನೆಯಲ್ಲಿ ಒಂದು ಏನೋ ಪ್ರಸಂಗ ಆಗಿದೆ, ಸಂತೋಷದ ವಿಷಯ ಆಗಿದೆ. ಒಂದು ಹೊಸ ಕಾರ್ ಕೊಂಡ್ಕೊಂಡ್ರಿ, ಏನು ಸಂಭ್ರಮ ಮನೆಯಲ್ಲಿ. ಮನೇಲಿ ನೋಡಬೇಕು, ಆ ಕಾರ್ ಒರೆಸಿದ್ದೇ ಒರೆಸಿದ್ದು, ಹೊಸದಿಂದ ಒರೆಸೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು. ಆವಾಗಲೇ ಒರೆಸೋದು ನಾವು, ಹಳೇದಾದ್ಮೇಲೆ ಒರೆಸಲ್ಲ. ಅದನ್ನು ಒರೆಸಿದ್ದೇ ಒರೆಸಿದ್ದು, ನೋಡಿದ್ದೇನು, ಅಕಸ್ಮಾತ್ ಅದ್ರ ಮ್ಯಾಲ ಒಂದು ಗೀರು ಬಿದ್ದರೆ ನನ್ನ ಆತ್ಮದ ಮೇಲೆ ಗೀರು ಬಿದ್ದಂಗೆ ಅನಿಸ್ಬಿಡುತ್ತೆ. ಮೊದಲೇ ಗೀರು, ಆಮೇಲೆ ಗೀರೆ ಅಂತ ತೊಂದರೆ ಇಲ್ಲ. ಮೊದಲನೇ ಗೀರು ಭಾಳ ಕಷ್ಟ ಅಂತ, ಹೊಸ ಸ್ಕೂಟರ್ ಮೇಲೆ ಹೊಸದಾಗಿ ಬಣ್ಣ ಬಡದಿರ್ತೀರಿ ಮನೆಗೆ, ಅದ್ರ ಮೇಲೆ ಯಾರಾದರೂ ಗೀರು ಹಾಕ್ಬಿಟ್ರೆ ಏನು ಸಂಕಟ ಆಗುತ್ತೆ. ಹೊಸದಿದ್ದಾಗ ಮಾತ್ರ, ದಿನ ಕಳೆದ ಹಾಗೆ ಅದರ ಪರಿಣಾಮ ಕಮ್ಮಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ಸಂತೋಷದ ವಿಷಯ ಆದರೂ ಕೂಡ ಅವತ್ತಿದ್ದಂಥ ಸಂತೋಷ 10 ದಿವಸದ ಮೇಲೆ ಇರೋಲ್ಲ, ತಿಂಗಳಾದ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ಸಾವು ಸಂಭವಿಸಿದ್ರು ಕೂಡ ಅವತ್ತಿನ ದುಃಖ ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ ಅವರಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇರ್ತದೆ. ಅಷ್ಟು ತಳಮಳ, ಅಷ್ಟು ಸಂಕಟ ಇರ್ತದೆ. ಆದರೆ ಕಾಲ ಕಳೆದ ಹಾಗೆ ಅದರ ತೀಕ್ಷ್ಣತೆ ಕಮ್ಮಿ ಆಗ್ತಾ ಆಗ್ತಾ ಕೆಲವು ವರ್ಷಗಳಾದ ಮೇಲೆ ನಮ್ಮ ಮನೆಯವರು ಅವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ವಲ್ಲ, ಅವ್ರ ನೆನಪು ಕೂಡ ಆಗಲ್ಲ ದಿವಸದಲ್ಲಿ ನಮಗೆ. ನೋಡಿ ಹೇಗಾಗುತ್ತೆ. ಇನ್ನು ಸ್ವಲ್ಪ ಕಾಲ ಕಳೆದು ಹೋದರೆ ಅದು ಏನೂ ಅನಿಸೋದೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಒಂದು 4 ತಲೆಮಾರು ಹೋದ ಮೇಲೆ ಅವ್ರ ಹೆಸರು ಕೂಡ ನೆನಪಿರಲ್ಲ. ಎಷ್ಟೋ ಜನಕ್ಕೆ ನೋಡಿ, ನಮ್ಮ ಹಿಂದಿನ 3 ತಲೆಮಾರು ಕೆಲವ್ರು ನೆನಪಿರಬೇಕು, 4 ನೆನಪಿದ್ರೆ ಪುಣ್ಯ, 5 ನೆನಪಿದ್ರೆ ಅದ್ಭುತ. ಅಂದ್ರೆ 5-6 ತಲೆಮಾರು ಹಿಂದಿನವ್ರ ಹೆಸರು ಕೂಡ ನೆನಪಿಲ್ಲ ನಮಗೆ. ಅಂದ್ರೆ ಒಂದು ಕಾಲಕ್ಕೆ ನಮ್ಮ ಮನೆತನದ ಪ್ರತಿಷ್ಠಿತರಾಗಿದ್ದವರು, ಮೂಲ ಪುರುಷರಾಗಿದ್ದವರು, ಇವತ್ತು ಅವ್ರ ಹೆಸರು ಕೂಡ ನೆನಪಿಲ್ಲ ನನಗೆ. ದಿನ ಕಳೆದ ಹಾಗೆ ವ್ಯಕ್ತಿಯ ಘಟನೆಗಳ ಪರಿಣಾಮ ಕಮ್ಮಿ ಆಗ್ತಾ ಹೋಗುತ್ತೆ.

0: रेडियो सारंग 107.8 FM।
1: ಎಷ್ಟೋ ಜನ ಹಿರಿಯರಿದ್ರು, ದೊಡ್ಡವರು, ನಮ್ಮ ದೇಶದಲ್ಲಿದ್ದರು, ಬೇರೆ ದೇಶದಲ್ಲಿದ್ದರು, ಒಂದು 100 ವರ್ಷ ಆಗುವತ್ತಿಗೆ ಅವ್ರ ಹೆಸರು ಮರೆತು ಹೋಗ್ಬಿಡುತ್ತೆ, ನೆನಪೇ ಇರಲ್ಲ. ಇದು ಸಾಮಾನ್ಯವಾಗಿ ಆಗುವಂಥದ್ದು. ಒಂದು ಪುಸ್ತಕಕ್ಕೂ ಹಾಗೆ ಆಗ್ತದೆ, ಒಂದು ವಿಷಯಕ್ಕೂ ಹಾಗೆ ಆಗ್ತದೆ. ಆದರೆ ಅದನ್ನು ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಂದರೆ, ಆದರೆ ಕೆಲವರು ವಿಷಯದಲ್ಲಿ ಮಾತ್ರ ಇದು ತಿರುಗಾ ಮುರುಗಾಗುತ್ತೆ. ಬಹಳ ವಿಚಿತ್ರ ಇದು, ಗಮನಿಸಬೇಕಾದದ್ದು. ಕೆಲವರು ವಿಷಯದಲ್ಲಿ ಮಾತ್ರ ಸಮಯ ಹೋದ ಹಾಗೆ ಅವರ ಪ್ರಸಿದ್ಧಿ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋದಿಲ್ಲ. ಅದು ಪುಸ್ತಕ ಆಗ್ಬೋದು, ಘಟನೆ ಆಗ್ಬೋದು, ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು. ನಾನು ಅನಿಸೋ ಮಟ್ಟಿಗೆ ಬಹುಶಃ 1902 ವಿವೇಕಾನಂದರು ದೇಹ ಬಿಟ್ಟದ್ದು. ಅವತ್ತಿನ ದಿವಸ ಅವರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಜನ ಶಿಷ್ಯರು ಇವತ್ತಿದ್ದಾರೆ. ಗಮನಿಸಬೇಕಾದದ್ದು, 1902 ಅವರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಶಿಷ್ಯರು ಇವತ್ತಿದ್ದಾರೆ. ಭಗವದ್ಗೀತೆಯನ್ನು 1000 ವರ್ಷದಿಂದ ಎಷ್ಟು ಜನ ಓದ್ತಿದ್ರೋ ಅದಕ್ಕಿಂತ 1000 ಪಟ್ಟು ಓದೋರು ಇವತ್ತಿದ್ದಾರೆ. ತುಳಸಿ ರಾಮಾಯಣ ನೀವು ಉತ್ತರ ಭಾರತಕ್ಕೆ ಹೋದರೆ, ನಮ್ಮಲ್ಲಿ ಅಷ್ಟಿಲ್ಲ, ಉತ್ತರ ಭಾರತಕ್ಕೆ ಹೋದರೆ ಸಾಮಾನ್ಯ ಎಲ್ರಿಗೂ ಬಾಯಿಗೆ ಬರುವಂಥದ್ದು. ನಾನು ಬೇರೆ ದೇಶಕ್ಕೆ ಹೋದಾಗ ಆ ಕಾರಲ್ಲಿ ಹುಡುಗ ಕಾರ್ ಸ್ಟಾರ್ಟ್ ಮಾಡಿ ಆನ್ ಮಾಡಿದ ತಕ್ಷಣ ಹನುಮಾನ್ ಚಾಲೀಸ ಬರ್ತದೆ. ಯಾವಾಗಿನ ಶುರು ಮಾಡಿದಪ್ಪ ಅಂತ ಕೇಳಿದೆ ಇದನ್ನು. 3 ವರ್ಷ ಆಯಿತು ಸರ್, ತಪ್ಪದೇ ಕೇಳ್ತೀನಿ, ಬಾಯಿಗೆ ಬರುತ್ತೆ ನನಗೀಗ ಅಂತಾನೆ. ಹಾಗೆ ಕೇಳೋರು ಎಷ್ಟು ಜನ ಆಗಿದ್ದಾರೆ ಗೊತ್ತಾ? ಈಗ ಅಂದರೆ ಒಂದು ಪುಸ್ತಕದ ಮಹತ್ವ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋಲ್ಲ. ಅಂದರೆ ಏನರ್ಥ? ಸಾಮಾನ್ಯ ವಿಷಯಗಳು, ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಗ್ರಂಥಗಳು, ಸಾಮಾನ್ಯ ಘಟನೆಗಳು ಕಾಲಕ್ರಮೇಣ ಪ್ರಭಾವವನ್ನು ಕಳ್ಕೊಳ್ತಾ ಹೋದರೆ ಅತ್ಯಂತ ವಿಶೇಷವಾದ ಗ್ರಂಥಗಳು, ವಿಶೇಷವಾದ ವ್ಯಕ್ತಿಗಳು, ವಿಶೇಷವಾದ ಚಿಂತನೆಗಳು ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾ ಹೋಗ್ತವೆ. ಇವತ್ತಿಗೆ ಭಗವದ್ಗೀತೆ ಮೇಲೆ ಚರ್ಚೆ ಆಗುವಷ್ಟು ಬಹುಶಃ ಮೊದಲಾಗ್ತಿತ್ತು ಅಂತ ಅನಿಸ್ತಿಲ್ಲ ನನಗೆ. ಅದು ಒಳ್ಳೆಯದೋ ಕೆಟ್ಟದೋ ಬೇರೆ ರೀತಿಯಿಂದ ಮಾಡ್ಬೋದು, ಆದರೆ ಭಗವದ್ಗೀತೆ ಬಗ್ಗೆ ಚರ್ಚೆ ಆಗ್ತದೆ ಮುಖ್ಯ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲದ ಹಾಗೆ ಅದ್ರ ಬಗ್ಗೆ ಓದಬೇಕು ಅನಿಸುತ್ತೆ, ಅದು ಮುಖ್ಯ. ಅದರಿಂದ ಈ ಗ್ರಂಥ ಹೆಚ್ಚಿಗೆ ಆಗ್ತದೆ, ಕಾಲ ಕಳೆದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ.

0: ஹாய் நமஸ்கார, யார் நிக்கலாம் அர்ஜுன் காபி கார்ட்.
1: நமஸ்கார், யார் நிக்கலாம் விஜயகுமார் கொடியால் பயில் பாத்திருந்துல்ல.
2: யானு லயன் கிஷோர் டிஷெட்டி லக்மி தண்ட குட்லா.
3: நமஸ்கார, யார் நிக்கலாம் தெலிக்கிற பள்ளி தேவதாஸ் காபி கார்ட்.
4: நமஸ்கார, யார் நிக்கலாம் தினு குசந்தர் சின்ன விண்டி படில்
5: நிக்கிற கிலந்து பிளே 107.8 FM ரங்க ரங்கதா பதில் ஜெய ஹே.
6: ನೋಡಿ, ದಯವಿಟ್ಟು ಬಸವಣ್ಣವ್ರ ಬಗ್ಗೆ ಚರ್ಚೆ ಆಗ್ತಿರೋದು, ವಚನಗಳ ಬಗ್ಗೆ. 12ನೇ ಶತಮಾನದಲ್ಲಿ ಎಷ್ಟು ಜನ ವಚನಗಳನ್ನು ಓದ್ತಾ ಇದ್ರು, ಅದಕ್ಕಿಂತ 100 ಪಟ್ಟು ಹೆಚ್ಚು ಜನ ವಚನಗಳನ್ನು ಇವತ್ತು ಓದ್ತಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ, ಪುಸ್ತಕಗಳು ಬರ್ತಾ ಇದ್ದಾವೆ, ರಿಸರ್ಚ್ ಆಗ್ತಾ ಇದೆ. ಗಾಂಧೀಜಿ ಬಗ್ಗೆ 48ನೇ ಇಸ್ವಿಯಲ್ಲಿ ಎಷ್ಟು ಪುಸ್ತಕ ಬಂತು, ಅದಕ್ಕಿಂತ ಹೆಚ್ಚಿಗೆ ಪುಸ್ತಕ ಇವತ್ತು ಬರ್ತಾ ಇದೆ. ಕ್ರಿಸ್ತನ ಬಗ್ಗೆ ಆಗಲಿ ಬುದ್ಧನ ಬಗ್ಗೆ ಆಗಲಿ ಚರ್ಚೆ ಹೆಚ್ಚಾಗ್ತದೆ. ಅಂದರೆ ಕೆಲವು ವಿಷಯಗಳ ಬಗ್ಗೆ ಕಾಲ ಕಳೆದ ಹಾಗೆ ಹೆಚ್ಚು ಇದಾಗ್ತವೆ. ಯಾಕಾಗ್ತದೆ ಇದು ಅಂತ ಕೇಳಬೇಕು, ಏನು ವಿಶೇಷ ಏನು ಅಂತ. ಕಾರಣ ಇಷ್ಟೇನೆ, ಆ ಮನುಷ್ಯರು ಏನು ಹೇಳಿದ್ರೋ ಅದು ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ಪ್ರಸ್ತುತ ಆಗಿದೆ ಅಂತ. ಒಂದು ಮಾತಿದೆ ಕನ್ನಡದಲ್ಲಿ, ಇವತ್ತಿನ ಸುದ್ದಿ ನಾಳೆ ರದ್ದಿ. ಇವತ್ತಿನ ಸುದ್ದಿ ನಾಳೆ ಯಾರಿಗೂ ಬೇಕಾಗಿಲ್ಲ, ಆದರೆ ಕೆಲವೊಂದು ವಿಷಯಗಳು ಎಷ್ಟು ಜನಪ್ರಿಯ ಆಗ್ತವೆ, ಮನಸ್ಸನ್ನು ಮುಟ್ತವೆ ಅಂದರೆ 100 ವರ್ಷ ಹೋದರೂ ಕೂಡ ಅವತ್ತು ಹೇಳಿದ ಮಾತು ಉಳ್ಕೊಳ್ಳುತ್ತೆ. ಆದ್ದರಿಂದ ಕೆಲವು ವಿಷಯಗಳು ಮಾತ್ರ ಪ್ರಸ್ತುತತೆಯನ್ನು ಕಳ್ಕೊಳ್ಳೋದಿಲ್ಲ, 100 ವರ್ಷ ಅಲ್ಲ 1000 ವರ್ಷ ಹೋದರೂ ಕೂಡ ಅದೇ ತೀಕ್ಷ್ಣತೆಯನ್ನು ಉಳಿಸ್ಕೊಳ್ತವೆ, ಆದ್ದರಿಂದ ಮುಖ್ಯ ಆಗ್ತವೆ. ನನ್ನ ನೆನಪಿದೆ, ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ನಾನು ಮೊದಲೇ ಸಲ ಭಗವದ್ಗೀತೆ ಕ್ಲಾಸಸ್ ಮಾಡ್ತಿದ್ದೆ. ಅಲ್ಲಿ ಮಾಡಿದಾಗ ಒಬ್ಬ ಹುಡುಗ ಬಂದು ಹೇಳಿದ, ವೈ ಶುಡ್ ವಿ ಸ್ಟಡಿ ದ್ಯಾಟ್? ಅದೇನೋ ಡಿಸ್ಕಷನ್ ಬಿಟ್ವೀನ್ ಅರ್ಜುನ ಕೃಷ್ಣ, ಅರ್ಜುನಗೆ ಸಮಸ್ಯೆ ಇತ್ತು, ಕೃಷ್ಣ ಪರಿಹಾರ ಮಾಡಿದ, ನನಗೇನು ಪ್ರಾಬ್ಲಮ್ ಅದು ಅಂತ. ಆದರೆ ಅದು ಓದಿದ ಮೇಲೆ ಅನಿಸ್ತಾ ಹುಡುಗ ಹೇಳ್ತಾನೆ, ಮೈ ಪ್ರಾಬ್ಲಮ್ಸ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಅರ್ಜುನ ಓನ್ಲಿ, ನನ್ನ ಪ್ರಾಬ್ಲಮ್ ಬೇರೆ ಅಲ್ಲ, ಅರ್ಜುನನ ಪ್ರಾಬ್ಲಮ್ ಬೇರೆ ಅಲ್ಲ, ಮತ್ತು ಕೃಷ್ಣ ಹೇಳಿದ್ದು ಆ ಕಾಲಕ್ಕೆಲ್ಲ ನನಗೂ ಅನ್ವಯಿಸ್ತದೆ ಇದು. ಹಾಗೆ ಯಾವ ಗ್ರಂಥ ಯಾವ ಪ್ರಶ್ನೋತ್ತರದಿಂದ ನಮಗೂ ಪ್ರಯೋಜನ ಆಗಬಹುದು ಅನಿಸುತ್ತೋ ಅದು ನೋಡಬೇಕು ಅಂತ ಒಂದಿತ್ತು.

0: ರೇಡಿಯೋ ಸಾರಂಗ್ 107.8 FM.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ಯಾನ್ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಸಂಪುಟ ವಿಸ್ತರಣೆ, 19 ಸಚಿವರ ಪ್ರಮಾಣ, 10 ಹೊಸ ಮುಖಕ್ಕೆ ಮಣೆ, ಕೊನೆಯ ಕ್ಷಣದಲ್ಲಿ ಒಂದು ಸ್ಥಾನ ಬಾಕಿ ಇರಿಸಿದ ಸಿಎಂ ಎಂದಿದೆ ಒಂದು ಪ್ರಮುಖ ಸುದ್ದಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಬಹುನಿರೀಕ್ಷಿತ ಸಂಪುಟ ವಿಸ್ತರಣೆಯಲ್ಲಿ 19 ನೂತನ ಸಚಿವರಿಗೆ ಸೋಮವಾರ ಸಂಜೆ 5 PM ಲೋಕಭವನದ ಗಾಜಿನ ಮನೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧುಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ ಮಲ್ಲಿಕಾರ್ಜುನ್, ಡಾ ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಸ್ಸಿ ಎಚ್ಸಿ ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು ಮತ್ತು ಲಕ್ಷ್ಮಣ ಸವದಿ ಅವರು ಗೌಪ್ಯತಾ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ಪಿಎಂ ನರೇಂದ್ರ ಸ್ವಾಮಿ, ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಂಗಾಧರ ಅಜ್ಜಯ್ಯ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಶಿವರಾಜ್ ತಂಗಡಗಿ ಮತ್ತು ರುದ್ರಪ್ಪ ಲಮಾನಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಕೆಎಸ್ ಬಸವಂತಪ್ಪ ಬಸವೇಶ್ವರ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಹೀಗೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸರ್ಜೇವಾಲಾ ಸೇರಿದಂತೆ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿ ಪ್ರಕಟಿಸಿದ್ದ ನೂತನ ಸಚಿವರ ಪಟ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಂಕಳ ವೈದ್ಯ ಹೆಸರು ನಮೂದಿಸಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ಮಂಕಳ ವೈದ್ಯ ಅವರ ಹೆಸರನ್ನು ಕೈಬಿಟ್ಟು ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಲಾಯಿತು. ಇನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿದ್ದ ಎಂಕೆ ಪ್ರಾಣೇಶ್ ವಿರುದ್ದ ಕಾನೂನು ಹೋರಾಟ ಮಾಡಿ ಗೆಲುವು ಸಾಧಿಸಿದ್ದ ಗಾಯತ್ರಿ ಶಾಂತೇಗೌಡ ಇನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ. ಆಗಲೇ 20 ನೂತನ ಸಚಿವರ ಪಟ್ಟಿಯಲ್ಲಿ ಅವರ ಹೆಸರು ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನು ಪಟ್ಟಿಯನ್ನು ಕೈಬಿಟ್ಟಿದ್ದು ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನು ಸಂಪುಟದಲ್ಲಿ ಇನ್ನೂ ಒಂದು ಸ್ಥಾನ ಖಾಲಿ ಇದ್ದು ಅದನ್ನು ಮಹಿಳೆಯರಿಗೆ ನೀಡುವ ಸಾಧ್ಯತೆ ಇದೆ. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಶಾಸಕಿಯರಾದ ಕನೀಜ್ ಫಾತಿಮಾ, ರೂಪಕಲಾ ಶಶಿಧರ್, ನಯನಾ ಮೋಟಮ್ಮ, ಅನ್ನಪೂರ್ಣ ತುಕರಾಮ್, ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ, ಡಾ ಆರತಿ ಕೃಷ್ಣ, ಬಲ್ಕಿಸ್ ಬಾನು ಪೈಕಿ ಯಾರ ಪಾಲಿಗೆ ಸಚಿವ ಸ್ಥಾನ ಉಳಿಯಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಇನ್ನು ವಿಧಾನಸಭೆಯ ನೂತನ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಎಎಸ್ ಪೊನ್ನಣ್ಣ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್, ಉಪಸಭಾಪತಿ ಸ್ಥಾನಕ್ಕೆ ಹಿರಿಯ ಕಲಾವಿದೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಅನುಮೋದಿಸಿದೆ. ಈ ಹಿಂದಿನ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಉಪಸಭಾಧ್ಯಕ್ಷರಾಗಿದ್ದ ರುದ್ರಪ್ಪ ಮಾನಪ್ಪ ಲಮಾಣಿ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದರಿಂದಾಗಿ ವಿಧಾನಸಭೆಯ ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷ ಸ್ಥಾನಗಳು ತೆರವಾಗಿವೆ. ಇನ್ನು ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ಕಾಂಗ್ರೆಸ್ ಪಕ್ಷ ನಾಂದಿ ಹಾಡಿದೆ ಎಂದು ಬಿಜೆಪಿ ಟೀಕಿಸಿ ಈ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್, ವಿಧಾನಸಭೆಯ ಸಭಾಧ್ಯಕ್ಷ, ಮಾನ್ಯ ಉಪಸಭಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಉಪಸಭಾಪತಿ ಹುದ್ದೆಗಳು ಯಾವುದೇ ರಾಜಕೀಯ ಪಕ್ಷದ ವ್ಯಾಪ್ತಿಗೆ ಸೀಮಿತವಾಗದ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಗಳಾಗಿವೆ. ಈ ಹುದ್ದೆಗಳು ತಮ್ಮದೇ ಆದ ಘನತೆ, ಗೌರವ, ನಿಷ್ಪಕ್ಷಪಾತ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಪ್ರತಿನಿಧಿಸುವ ಪರಂಪರೆಯನ್ನು ಹೊಂದಿದೆ ಎಂದು ಹೇಳಿದೆ. ಇನ್ನು ಮಳೆಯಿಂದಾಗಿ ಕೇರಳ ರಾಜ್ಯದಲ್ಲಿ ಮೃತಪಟ್ಟವರ ಸಂಖ್ಯೆ 15 ಏರಿಕೆಯಾಗಿದೆ. 7 ಜನರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳು ತೀವ್ರವಾಗಿ ನಡೆಯುತ್ತಾ ಇದೆ. ಈಗ ಒಟ್ಟು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಅವರು ಸೋಮವಾರ ತಿಳಿಸಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಕೇರಳದಾದ್ಯಂತ ಪರಿಸ್ಥಿತಿ ಪರಿಶೀಲಿಸಲಾಗ್ತಾ ಇದೆ. ಅತ್ಯಂತ ಹೆಚ್ಚು ಹಾನಿಗೀಡಾದ ಪತ್ತನಂತಿಟ್ಟ ಜಿಲ್ಲೆಯ ಕೆಲವು ಭಾಗವನ್ನು ಹೊರತುಪಡಿಸಿ ಇತರ ಭಾಗಗಳಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಹೇಳಿದರು. ಇನ್ನು ಎಲ್ಲಾ ರಸ್ತೆಯಲ್ಲೂ ಪಾದಚಾರಿಗಳ ಸಂಚಾರಕ್ಕೆ ಪ್ರತ್ಯೇಕ ಸ್ಥಳ ಮೀಸಲಿರಿಸಬೇಕು ಮತ್ತು ಈ ಸ್ಥಳ ಅತಿಕ್ರಮಣವಾಗದಂತೆ ನೋಡಿಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಸೋಮವಾರ ಕೇಂದ್ರ ಸರ್ಕಾರಕ್ಕೆ ಆದೇಶಿಸಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಅರಾದೆ ಅವರನ್ನು ಒಳಗೊಂಡ ಪೀಠ
ಕೇಂದ್ರದ ಪರವಾಗಿ ಹಾಜರಾಗಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡುವಂತೆ ತಿಳಿಸಿತು. ಪಾದಚಾರಿ ಜಾಗವನ್ನು ಅತಿಕ್ರಮಣ ಮಾಡದಂತೆ ಮತ್ತು ಮೋಟಾರು ವಾಹನಗಳ ಸಂಚಾರದ ಹಾದಿಯಿಂದ ಅದನ್ನು ಸಮರ್ಪಕವಾಗಿ ಪ್ರತ್ಯೇಕಿಸುವಂತೆ ಪೀಠ ಸೂಚಿಸಿತು. ಈ ಬದಲಾವಣೆಯನ್ನು ಜಾರಿಗೆ ತರಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಲು ಪೀಠ ಸರ್ಕಾರಕ್ಕೆ 2 ವಾರಗಳ ಕಾಲಾವಕಾಶ ಕೂಡ ಕೊಟ್ಟಿತು. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಸಮೂಹದ ಸತ್ಯಾಗ್ರಹ ಹೋರಾಟ ಭಾರತದಲ್ಲಿ ಬದಲಾವಣೆಯ ನಿರೀಕ್ಷೆ ಮೂಡಿಸಿದೆ ಎಂದು ಸಾಮಾಜಿಕ ನ್ಯಾಯಪರ ಕಾರ್ಯಕರ್ತರಾದ ಹರ್ಷ ಮಂದರ್ ಅವರು ಹೇಳಿದ್ದಾರೆ. ನಗರದ ಬೆಂದೂರು ಚರ್ಚಿನ ಪ್ಲಾಟಿನಂ ಜುಬ್ಲಿ ಹಾಲ್ನಲ್ಲಿ ಸೋಮವಾರ ಸಿಟಿಜನ್ಸ್ ಫೋರಂ ಫಾರ್ ಮಂಗಳೂರು ಡೆವಲಪ್ಮೆಂಟ್ ವತಿಯಿಂದ ಆಯೋಜಿಸಲಾದ ಸಾರ್ವಜನಿಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇನ್ಸ್ಟಾಗ್ರಾಮ್ ಜನರೇಷನ್ ಮತ್ತು ಸತ್ಯಾಗ್ರಹ ಎಂಬ ವಿಷಯದ ಕುರಿತು ಮಾತನಾಡುತ್ತಿದ್ದರು. 56 ಇಂಚಿನ ಎದೆ, ಜೈವಿಕ ಮಾನವ ಎಂದು ತಮ್ಮನ್ನ ತಾವು ಬಣ್ಣಿಸಿಕೊಳ್ಳುತ್ತಿದ್ದವರು ಅಲ್ಪಸಂಖ್ಯಾತರ ಮೇಲೆ ತೋರುತ್ತಿದ್ದ ದ್ವೇಷ ಅನ್ಯಾಯದ ವಿರುದ್ದ ಧ್ವನಿ ಎತ್ತುವವರನ್ನು ಗುರಿಯಾಗಿಸುತ್ತಿದ್ದ ವಾತಾವರಣದಲ್ಲಿ ವಿದ್ಯಾರ್ಥಿ ಸಮೂಹ ನಡೆಸಿದ ಹೋರಾಟ ಭಾರತದ ಭವಿಷ್ಯದ ಬಗ್ಗೆ ನಿರೀಕ್ಷೆಯನ್ನು ಇರಿಸುವಂತಾಗಿದೆ. ದೇಶದಲ್ಲಿ ಪೆಲೆಟ್ಗನ್ ಬುಲ್ಡೋಸರ್ಗಳನ್ನು ಬೆಂಬಲಿಸುತ್ತಿದ್ದ ಜನ ಸಮೂಹವೊಂದು ವಿದ್ಯಾರ್ಥಿಗಳ ಹಕ್ಕಿಗಾಗಿನ ಹೋರಾಟವನ್ನು ಬೆಂಬಲಿಸಿರುವುದು ದ್ವೇಷದ ವಿರುದ್ಧದ ಹೋರಾಟವಾಗಿದೆ. ಈ ಮೂಲಕ ವಿದ್ಯಾರ್ಥಿ ಸಮೂಹ ಭರವಸೆಯ ಬೆಳಕನ್ನು ಚೆಲ್ಲಿದ್ದಾರೆ ಎಂದವರು ಅಭಿಪ್ರಾಯಪಡಿಸಿದರು. ಇನ್ನು ಮಂಗಳೂರು ಜಿಲ್ಲೆಯ ನಗರ ಮತ್ತು

ಪುತ್ತೂರು ಉಪವಿಭಾಗದ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕುಗಳ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಪಿಯು ಕಾಲೇಜುಗಳು ಹಾಗೂ ಎಲ್ಲ ಐಟಿಐ ಡಿಪ್ಲೊಮಾ ಕಾಲೇಜುಗಳಿಗೆ ಆಗಸ್ಟ್ 4ರಂದು ಇವತ್ತು ರಜೆ ಘೋಷಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಣೆ ಮಾನವೀಯತೆ ಮೇಲಾಗುತ್ತಿರುವ ಅತಿದೊಡ್ಡ ಅಪರಾಧ. ಇಂತಹ ಕೃತ್ಯಗಳ ನಿರ್ಮೂಲನೆಗೆ ಭಾಗಿದಾರ ಇಲಾಖೆಗಳು ಶ್ರಮಿಸಿದರೂ ಸಂಪೂರ್ಣ ನಿರ್ಮೂಲನೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಿತಿನ್ ವೈರಾವ್ ಅವರು ಹೇಳಿದ್ದಾರೆ. ನಗರದ ಬ್ರಹ್ಮಗಿರಿಯ ಬಾಲಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಡುಪಿ ಜಿಲ್ಲೆ ಸಹಯೋಗದೊಂದಿಗೆ ಆಯೋಜಿಸಲಾದ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಸಕ್ತ ಸಮಾಜ ಎದುರಿಸುತ್ತಿರುವ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾದ ಮಾನವ ಕಳ್ಳಸಾಗಣೆಯನ್ನು ನಿರ್ಮೂಲನೆ ಮಾಡುವುದು ಅವಶ್ಯವಾಗಿದೆ ಎಂದ ಅವರು, ಕೆಲವೊಂದು ನೈಜ ಪ್ರಕರಣದ ಉದಾಹರಣೆ ನೀಡುವ ಮೂಲಕ ಯಾವ ರೀತಿಯಲ್ಲಿ ಮಾನವ ಕಳ್ಳಸಾಗಣೆ ನಡೆಯುತ್ತಾ ಇದೆ ಎಂಬುದನ್ನು ಮುಖ್ಯ ಅತಿಥಿಗಳಾಗಿದ್ದ ಉಡುಪಿ ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ರಾಘವೇಂದ್ರ ಸಿ ಅವರು ವಿವರಿಸಿದರು. ಐತಿಹಾಸಿಕ ಮಹತ್ವ ಪಡೆದಿರುವ 164 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ಮಂಗಳೂರಿನ ಹಳೆ ನ್ಯಾಯಾಲಯದ ಕೆಂಪು ಕಟ್ಟಡ ಇನ್ನು ನೆನಪು ಮಾತ್ರ ಆಗಿರಲಿದೆ. ಆ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಿದ್ದತೆ ನಡೀತಾ ಇದೆ. ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸಲಾಗ್ತಾ ಇದೆ. ಹಾಗಿದ್ರೂ ಹಳೆ ಕಟ್ಟಡದಲ್ಲಿರುವ ಬ್ರಿಟಿಷರ ಅವಧಿಯ ನ್ಯಾಯಾಲಯ ಸಭಾಂಗಣದ ಪ್ರತಿರೂಪವನ್ನು ಹೊಸ ಕಟ್ಟಡದಲ್ಲಿ ಮರುಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ. ಮಂಗಳೂರು ನ್ಯಾಯಾಲಯ ಆವರಣದಲ್ಲಿ ಹೊಸ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣವಾಗಿ 2014ರಲ್ಲಿ ನ್ಯಾಯಾಧೀಶರು, ವಕೀಲರು ಸೇರಿದಂತೆ ನ್ಯಾಯಾಲಯದ ಪ್ರಕ್ರಿಯೆಗಳು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಬಳಿಕ ಬ್ರಿಟಿಷರ ಆಡಳಿತದ 1862ರಲ್ಲಿ ನಿರ್ಮಾಣವಾಗಿದ್ದ ಕೆಂಪು ಕಲ್ಲಿನ ನ್ಯಾಯಾಲಯ ಕಟ್ಟಡ ಪಳೆಯುಳಿಕೆಯಾಗಿ ಉಳಿದುಕೊಂಡಿತು. 12 ವರ್ಷಗಳ ಹಿಂದಿನವರೆಗೂ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು, ಸಿಬ್ಬಂದಿಯಿಂದ 1.5 ಶತಮಾನಕ್ಕೂ ಅಧಿಕ ಕಾಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದ ಈ ಕಟ್ಟಡ ಜಿಲ್ಲೆಯ ಸಾವಿರಾರು ಸಂಖ್ಯೆಯ ನ್ಯಾಯವಾದಿಗಳು, ನ್ಯಾಯಾಧೀಶರು, ಸಿಬ್ಬಂದಿಯ ಚಟುವಟಿಕೆಯ ತಾಣವಾಗಿತ್ತಲ್ಲದೆ ಪಾರಂಪರಿಕ ಕಟ್ಟಡವಾಗಿಯೂ ಗುರುತಿಸಲ್ಪಟ್ಟಿತ್ತು. ಹಲವು ಅಪರಾಧ ಪ್ರಕರಣದ ಇತ್ಯರ್ಥ ತೀರ್ಪಿಗೆ ಸಾಕ್ಷಿಯಾಗಿದ್ದ ಈ ಕಟ್ಟಡ ಜಿಲ್ಲೆಯ ಹಲವು ಹಿರಿಯ ವಕೀಲರ ಸಿಹಿ ಕಹಿ ಅನುಭವಗಳಿಗೂ ಪ್ರತ್ಯಕ್ಷದರ್ಶಿಯಾಗಿತ್ತು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆದಿರುವ ಮತದಾರರ ಪಟ್ಟಿಗಳ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎಸ್ಐಆರ್ 2026, ಇದರ ಪ್ರಕ್ರಿಯೆಯಲ್ಲಿ ಮತದಾರರು ಹಿಂತಿರುಗಿಸಿದ ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಮುಕ್ತಾಯದ ಹಂತ ತಲುಪಿದ್ದು, ಇನ್ನು ಕೇವಲ 2274 ಗಣತಿ ನಮೂನೆಗಳು ಮಾತ್ರ ಡಿಜಿಟಲೀಕರಣಕ್ಕೆ ಬಾಕಿ ಇದೆ ಎಂಬುದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಿಸಿದ ಅಂಕಿಅಂಶಗಳಿಂದ ತಿಳಿದುಬಂದಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಆಗಸ್ಟ್ 3ರ ಸಂಜೆಯವರೆಗೆ ಒಟ್ಟು 10,63,876 ಮತದಾರರ ಪೈಕಿ 9,98,792 ಮತದಾರರ ಡಿಜಿಟಲೀಕರಣ ಪೂರ್ಣಗೊಂಡಿದೆ. ಕೇವಲ 2,274 ಗಣತಿ ನಮೂನೆಗಳ ಡಿಜಿಟಲೀಕರಣ ಬಾಕಿ ಉಳಿದಿದೆ. ದೇಶದ ಭದ್ರತೆ, ಮೀನುಗಾರರ ಸುರಕ್ಷೆ, ಸಮುದ್ರದ ಗಡಿ ರೇಖೆಯ ಒಳಗಡೆ ಭಾರತೀಯ ದೋಣಿಗಳ ಪಥ ಸರ್ವೇಕ್ಷಣೆಗಾಗಿ ಎಲ್ಲ ದೋಣಿಯಲ್ಲೂ ಇಸ್ರೋ ನಿರ್ಮಿತ ಟ್ರಾನ್ಸ್ಪಾಂಡರ್ ಅಳವಡಿಕೆಯನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿರುವ ಜತೆಗೆ ಉಪಕರಣವನ್ನು ಉಚಿತವಾಗಿ ನೀಡಲಿದೆ. ದೇಶದ ಸುಮಾರು 1,00,000 ಮೀನುಗಾರಿಕಾ ದೋಣಿಗಳಿಗೆ ಟ್ರಾನ್ಸ್ಪಾಂಡರ್ ಅಳವಡಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದ್ದು, ಇದಕ್ಕಾಗಿ 362 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಕರಾವಳಿ ಹೊಂದಿರುವ ಎಲ್ಲಾ ರಾಜ್ಯಗಳ ಮೀನುಗಾರಿಕಾ ದೋಣಿಗಳಿಗೂ ಸ್ಥಳೀಯ ಸರ್ಕಾರದ ಸಹಭಾಗಿತ್ವದಲ್ಲಿ ಪೂರೈಕೆ ಮಾಡಲಾಗುತ್ತಿದೆ. ಹಾಗಾಗಿ ದೇಶದ ಕರಾವಳಿ ಉದ್ದಕ್ಕೂ ಟ್ರಾನ್ಸ್ಪಾಂಡರ್ಗಳ ಮಾಹಿತಿ ಸ್ವೀಕಾರ, ರವಾನೆ, ನಿರ್ವಹಣೆ ಕೇಂದ್ರಗಳು ಸ್ಥಾಪನೆಯಾಗಲಿದೆ. ದೇಶದ 1,547 ಕಡೆಯಲ್ಲಿ ಇದನ್ನು ಸ್ಥಾಪಿಸಲಾಗುತ್ತದೆ. ಕರ್ನಾಟಕದ 3 ಜಿಲ್ಲೆಯ ಸುಮಾರು 50 ಕಡೆ ಇರಲಿದೆ. ದೋಣಿಗಳು ಸಮುದ್ರದಲ್ಲಿ ವಿಪತ್ತು ಎದುರಿಸಿದಾಗ ಟ್ರಾನ್ಸ್ಪಾಂಡರ್ನಲ್ಲಿರುವ ಪ್ಯಾನಿಕ್ ಬಟನ್ ಒತ್ತಿದ ತಕ್ಷಣ ನಿರ್ವಹಣಾ ಕೇಂದ್ರಕ್ಕೆ ಸಂದೇಶ ಹೋಗುತ್ತೆ. ಅಲ್ಲಿಂದ ಕರಾವಳಿ ಕಾವಲು ಪಡೆ, ಭದ್ರತಾ ಪಡೆಗೆ ಮಾಹಿತಿ ತಿಳಿಸಲಾಗುತ್ತೆ. ಜತೆಗೆ ವಿಪತ್ತಿಗೆ ಒಳಗಾದ ದೋಣಿಯ ಸಮೀಪ ಬೇರೆ ಯಾವ ದೋಣಿ ಇದೆ ಎಂಬುದನ್ನು ಗುರುತಿಸಿ ಆ ದೋಣಿಯವರೆಗೂ ತುರ್ತು ಸಂದೇಶ ರವಾನೆಯಾಗುತ್ತದೆ. ಟ್ರಾನ್ಸ್ಪಾಂಡರ್ಗಳ ಮಾಹಿತಿ ಸ್ವೀಕಾರ, ರವಾನೆ, ನಿರ್ವಹಣೆ ಕೇಂದ್ರ ಇನ್ನಷ್ಟೇ ರಚನೆಯಾಗಬೇಕಾಗಿದೆ.

0: ಇನ್ನು ಮೀನುಗಾರಿಕಾ ನಿಷೇಧ ಅವಧಿ ಮುಗಿದ ಮೂರನೇ ದಿನವಾದ ಸೋಮವಾರ ಮೀನುಗಾರಿಕಾ ಚಟುವಟಿಕೆಗಳು ಮತ್ತೆ ಆರಂಭವಾಗಿವೆ. ಮಂಗಳೂರಿನ ಹಳೆ ಬಂದರಿನ ದಕ್ಕೆಯಿಂದ ಸುಮಾರು 100ರಷ್ಟು ಟ್ರಾಲ್ ಬೋಟುಗಳು ಹೊಸ ನಿರೀಕ್ಷೆಯೊಂದಿಗೆ ಮೀನುಗಾರಿಕೆ ನಡೆಸುವ ನಿಟ್ಟಿನಲ್ಲಿ ಆಳ ಸಮುದ್ರದತ್ತ ತೆರಳಿವೆ. ವಿಪರೀತ ಗಾಳಿಯಿಂದಾಗಿ ಕಡಲು ಪ್ರಕ್ಷುಬ್ಧವಾಗಿರುವ ಕಾರಣ ಕಳೆದೆರಡು ದಿನದಿಂದ ಬೋಟುಗಳು ಮೀನುಗಾರಿಕೆಗೆ ತೆರಳದೆ ದಕ್ಕೆಯಲ್ಲೇ ಬಾಕಿಯಾಗಿತ್ತು. ಡೀಸೆಲ್ ಮಂಜುಗಡ್ಡೆ ತುಂಬಿಸಿಕೊಂಡು ಸಿದ್ದವಾಗಿದ್ದರೂ ಮೀನುಗಾರಿಕೆಗೆ ತೆರಳಲು ಸಾಧ್ಯವಾಗಿರಲಿಲ್ಲ. ಇದೀಗ ಹವಾಮಾನ ತುಸು ಅನುಕೂಲಕರ ಆಗಿ ಬದಲಾಗುತ್ತಿರುವುದರಿಂದ ಬೋಟುಗಳು ಒಂದೊಂದಾಗಿ ಸಮುದ್ರಕ್ಕೆ ಇಳಿದಿವೆ. ಈ ಬಾರಿಯ ಋತು ಉತ್ತಮವಾಗಿರಲಿ ಎನ್ನುತ್ತಾ ನಿರೀಕ್ಷೆಯೊಂದಿಗೆ ತೆರಳಿರುವ ಬೋಟುಗಳು ದಕ್ಕೆಗೆ ವಾಪಸಾಗಲು 10 ದಿನಗಳು ಬೇಕಾಗಬಹುದು. ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತು ಯಾವ ರೀತಿ ಇದೆ ಎನ್ನುವುದನ್ನು ಆಧರಿಸಿ ಇತರ ಬೋಟು ಕೂಡ ಸಮುದ್ರಕ್ಕೆ ಇಳಿಯಲಿವೆ ಎಂದು ಮೀನುಗಾರರು ತಿಳಿಸಿದ್ದಾರೆ. ಕೇಳುಗರೆ, ಹಿಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫಲಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮ ಕತೆ ಕಂತನಹಳ್ಳಿ. 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಕಾರ್ಯಕ್ರಮ, 10 ಗಂಟೆಗೆ ತಾಳು ಉಮಾಳು ಕಾರ್ಯಕ್ರಮದಲ್ಲಿ ಕ್ಯಾರನ್ ಕ್ರಾಸ್ತ ಇವರು ಭಾಗವಹಿಸಲಿಕ್ಕಿದ್ದಾರೆ. ಸಂಗೀತಗಾರರು ಕೂಡ ಹೌದು. ಸೊ ಇವರ ಜೊತೆಗೆ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಹಾಗೆಯೇ ಕರೆ ಮಾಡಿ ಇವರ ಜೊತೆಗೆ ಮಾತನಾಡಬಹುದು. 11 ಗಂಟೆಗೆ ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಭಾಗ 4, 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ನಾರದರೆ ವಕಾಲತ್ ಭಾಗ 3, 12 ಗಂಟೆಗೆ ತುಳು ಹಾಡುಗಳು, 12:30ಕ್ಕೆ ಬಾವುಲಹರಿ. ಹಾಗಿನ ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ, 4 ಗಂಟೆಗೆ ಕಲಾಸಾರಂಗ್, 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, ರಾತ್ರಿ 8 ಗಂಟೆಗೆ ಯಕ್ಷಗಾನ, 8:30ಕ್ಕೆ ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದೆಯಿಂದ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಅತಿಯಾದ ಕೊಬ್ಬು, ಅದರಲ್ಲೂ ಕೆಟ್ಟ ಕೊಬ್ಬು, LDL ಅಂತ ನಾವೇನು ಹೇಳ್ತೀವಿ, ಇಂಥ ಕೆಟ್ಟ ಕೊಬ್ಬು ದೇಹದಲ್ಲಿ ಜಾಸ್ತಿ ಇದ್ದಾಗ, ಅಂದರೆ ರಕ್ತನಾಳಗಳಲ್ಲಿ ಒಳಪದರದಲ್ಲಿ ಶೇಖರಣೆ ಆದಾಗ, ಡೆಪಾಸಿಟ್ ಆದಾಗ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವಂಥದ್ದು. ಇದು ರಕ್ತ ಸಂಚಾರವನ್ನು ಸರಾಗವಾಗಿ ಸಾಗಲಿಕ್ಕೆ ಅಡೆತಡೆ ಉಂಟಾಗ್ತದೆ. ಇಂಥ ಸಮಸ್ಯೆ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೇವೆ. ರಕ್ತದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರೋದನ್ನು ನಾವು ಹೇಗೆ ಮನೆಮದ್ದುಗಳ ಮೂಲಕ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಈ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾವು ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ಏನು? ಬೆಣ್ಣೆ, ತುಪ್ಪ ಆಗಿರ್ಬೋದು, ಕೊಕೊನೆಟ್ ಆಯಿಲ್, ಒಲಿವ್ ಆಯಿಲ್, ಇದೆಲ್ಲವನ್ನು ನಾವು ದೇಹಕ್ಕೆ ಕೊಡೋದ್ರ ಮೂಲಕ, ಅಂದರೆ ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಖಂಡಿತ ಕೆಟ್ಟ ಕೊಬ್ಬನ್ನು ಹೊರಗಾಕಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ನಿಮ್ಗೆ ಇನ್ನೊಂದು ಉಪಾಯ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿನೊಂದಿಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಕೊತ್ತಂಬರಿ ಪ್ಲಸ್ ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಡೈಲಿ ಒಂದು ಗ್ಲಾಸ್ನಷ್ಟು ಕುಡಿತಾ ಬಂದಿದ್ದೆ ಆದರೆ ಖಂಡಿತ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಟ್ರೆ, ಇದಕ್ಕೆ ಬೇಕಾಗಿರುವಂಥದ್ದು ಶೇಂಗಾ. ಶೇಂಗಾದೊಂದಿಗೆ ನೀವು ಬಾದಾಮಿ ಎರಡನ್ನೂ ಮಿಕ್ಸ್ ಮಾಡಿ ಉಂಡೆ ಥರನಾದರೂ ತೊಗೊಳ್ಬೋದು ಪ್ರತಿನಿತ್ಯ. ಅದೇ ರೀತಿ ಜ್ಯೂಸ್ ಫಾರ್ಮಲ್ಲಾದರೂ ತೊಗೊಳ್ಬೋದು, ಇಲ್ಲಾಂದರೆ ಮಿಲ್ಕ್ ಶೇಕ್ ಫಾರ್ಮಲ್ಲಾದರೂ ತೊಗೊಳ್ಬೋದು. ಇದರಿಂದ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು ಪ್ರೋಟೀನ್ ಇರೋದ್ರಿಂದ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಹಾಗೆ ಒಳ್ಳೆ ಹಾರ್ಮೋನ್ಸ್ಗಳನ್ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಬಾದಾಮಿ ಜೊತೆಗೆ ಶೇಂಗಾವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡು ಪ್ರತಿನಿತ್ಯ ತೊಗೊಳ್ಳೋದ್ರಿಂದ ಖಂಡಿತ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಫ್ಲ್ಯಾಕ್ಸ್ ಸೀಡ್ಸ್, ಇದರಲ್ಲಿ ಆಲ್ಫಾ ಲಿನೋಲೆನಿಕ್ ಆ್ಯಸಿಡ್ ಇರೋದ್ರಿಂದ ಖಂಡಿತವಾಗಿಯೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ಒಂದು ಸ್ಪೂನ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅದು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಫಾರ್ಮಲ್ಲಿ ತೊಗೊಳ್ಳುವಂಥದ್ದು, ಅದರ ಜೊತೆಗೆ ಎರಡು ಚಿಟಿಕೆಯಷ್ಟು ನೀವು ಮೆಂತೆ ಪುಡಿಯನ್ನು ಹಾಕಿ ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ತೊಗೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಕೊಬ್ಬಿನ ಪ್ರಮಾಣ, ಅದರಲ್ಲೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ತಿಂಗಳಿಗೆ ಒಂದರಿಂದ ಎರಡು ಬಾರಿ ಆದರೂ ನೀವು ಮಸಾಜ್ ತೊಗೊಳ್ಳೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ದೇಹಕ್ಕೆ. ಇದರಿಂದ ಕೂಡ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ, ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿದ್ರೂ ಕೂಡ ರಕ್ತ ಸಂಚಾರದಿಂದ ಇದನ್ನ ಸರಿ ಮಾಡ್ಕೊಳ್ಬೋದು. ಸೊ ನೀವು ಪ್ರತಿ ತಿಂಗಳು ಒಂದರಿಂದ ಎರಡು ಬಾರಿ ಆದರೂ ಮಸಾಜ್ ತೊಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಮೆಂತೆ, ರಾತ್ರಿ ಮೆಂತೆಯನ್ನು ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಮೆಂತೆ ಗಂಜಿಯಾಗಿ ತೊಗೊಳ್ಳೋದ್ರ ಮೂಲಕ ಇಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಚೂರ್ಣಕ್ಕೆ ನೀವು ಸ್ವಲ್ಪ ಅರಿಶಿಣ ಹಾಗೂ ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ನೀವು ಖಾಲಿ ಹೊಟ್ಟೆಯಲ್ಲಿ ಎರಡು ಸ್ಪೂನ್ನಷ್ಟು ತೊಗೊಳ್ತಾ ಬಂದಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು ಕರಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಗ್ರೀನ್ ಟೀ ಆಗಿರ್ಬೋದು, ಇದು ಕೂಡ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಬೆಳ್ಳುಳ್ಳಿ ರಸ, ಡೈರೆಕ್ಟಾಗಿ ನಿಮಗೆ ತೊಗೊಳ್ಳಿಕ್ಕೆ ಕಷ್ಟ ಆದರೂ ಕೂಡ ನೀವು ಡಿಟಾಕ್ಸ್ ಫಾರ್ಮಲ್ಲಿ ನೀವು ಬೆಳ್ಳುಳ್ಳಿ ರಸವನ್ನು ರಾತ್ರಿ ನೆನೆಸಿ, ಅಂದರೆ ಸ್ಮ್ಯಾಶ್ ಮಾಡಿ ನೀರಿಗೆ ಹಾಕಿ ನೀವು ಆ ನೀರನ್ನು ಬೆಳಗ್ಗೆ ಕುಡಿಯುವಂಥದ್ದು, ಇದರಿಂದ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಹಣ್ಣುಗಳಲ್ಲಿ ಪೇರಳೆ ಹಣ್ಣು, ಈ ಪೇರಳೆ ಹಣ್ಣು ಕೂಡ ನೀವು ಪ್ರತಿನಿತ್ಯ ಒಂದು ಬೌಲ್ನಷ್ಟು ಮೂರು ತಿಂಗಳು ನೀವು ಖಂಡಿತ ತೊಗೊಂಡಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು, ಬೇಡದೇ ಇರುವಂಥ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ನೀವು ಜಾಸ್ತಿ ಪ್ರೋಟೀನ್ ತೊಗೊಳ್ಳೋದ್ರಿಂದ ಫ್ಯಾಟ್ ಸ್ಟೋರೇಜ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಹೇಳಿರುವಂಥ ಮನೆಮದ್ದುಗಳನ್ನ ಟ್ರೈ ಮಾಡ್ಕೊಳ್ಳಿ. ಹೆಚ್ಚು ವಾಲ್ನೆಟ್, ಪಿಸ್ತಾ, ಫ್ಲ್ಯಾಕ್ಸ್ ಸೀಡ್ಸ್, ಒಮೆಗಾ 3 ಈ ಥರ ಎಲ್ಲ ತೊಗೊಳ್ಳೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡಿ ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು HDL ಇರುವಂಥ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ತೊಗೊಳ್ಬೇಕಾಗುತ್ತೆ. ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ನಾನು ಹೇಳೋದಾದರೆ ನಟ್ಸ್, ಸೀಡ್ಸ್ ಆಗಿರ್ಬೋದು, ಬೆಣ್ಣೆ, ತುಪ್ಪ, ಒಲಿವ್ ಆಯಿಲ್, ಹಾಗೆ ಕೊಕೊನೆಟ್ ಆಯಿಲ್, ಇದೆಲ್ಲವನ್ನು ತೊಗೊಳ್ಳೋದ್ರಿಂದ ಕೆಟ್ಟ ಕೊಬ್ಬನ್ನು ದೇಹದಿಂದ ತೆಗೆದಾಕ್ಲಿಕ್ಕೆ ಸಹಾಯ ಆಗುತ್ತೆ. ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಏನೆಲ್ಲ ಮನೆ ಮದ್ದುಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಂಡಿದ್ದೀನಿ. ಧನ್ಯವಾದಗಳು.

ತಾಳು ಉಮಳು ಶ್ರೀಧರ್ ಪ್ರಸಾದ್ ಎಸ್ ಮುಂಗ್ಳಾರ ಆಗಸ್ಟಾಚ್ಯಾ 4 ತಾರೀಕೇರ್ ಸಕಾಳಿ ದಾತಾವ್ ಇಕ್ರಾವ ರಮಣಾ ಸರ್ ಅಮ್ಚೆ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಆಯ್ಕೊಂಕ್ ವಿಸರಣಕ ತಾಳು ಉಮಾಳು ಶ್ರೀಧರ್ ಪ್ರಸಾದ್ ಎಸ್ ಮುಂಗ್ಳಾರ ತುಮ್ಚಾ ರೇಡಿಯೋ ಸಾರಂಗಾರ್ ಹೀಸ್ ಅವನಸಾ ರಿಂಗ್ ರಿಂಗ್ ಆಳ್ಚಿಣಿ.

ತಾಳು ಉಮಳು ಶ್ರೀಧರ್ ಪ್ರಸಾದ್, ಎಸ್ ಮುಂಗ್ಳಾರ, ಆಗಸ್ಟ್ ಚಾರ್ ತಾರೀಕೆರ್ ಸಕಾಳಿ ದಾತಾವ್ ಇಕ್ರಾವ ರಮಣ ಸರ್. ಅಮ್ಚಿ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್. ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ. ಐಕೊಂಕ್ ವಿಸರಣ ಕ ತಾಳು ಉಮಾಳು ಶ್ರೀಧರ್ ಪ್ರಸಾದ್, ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸ್ ಅವನಸ ರಂಗ್ ರಂಗಾಳ್.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಟುಂಟುಲ್ಲಾರ್ ಇದು ರೇಡಿ ಸಾರಂಗ್ 107.8 FM. ಇದು ರಂಗ್ ರಂಗ್ರು ಜೀವನ ಮುಂಡಿಯಂಟುಲ್ಲೋ ನಾನಿಂಗ್ಲು ಸೇಫ್ ಲಕ್ಕುತ್ತ പരിസരത്തു രക്ഷണമേ ഇൻസാണ്ടു സംരക്ഷണ അതേപോലെ ജീവനത്തിൽ ശ്രദ്ധ വേണു ഈ ജണ്ട് വിചാരങ്ങ ഇണ്ടത്തെ കാര്യക്രമത്തിൽ കേട്ടോണ്ട് വരുവ. ചന്തത്തു പിന്നെ ആരോഗ്യത്തു പരിസര ഇൻസാണ്ടു ജീവനത്തോ അത് നെമ്മതിക്ക് ആരോഗ്യത്തിക്ക് പിന്നെ വികാസത്തിക്ക് അഗത്യ ദുനിയാവുടെ പ്രതിയൊരു ജീവജന്തുടെ ഉഗമ ಅದರ ಬೆಳವಣಿಗೆ ಪಿನ್ನ ಅದರ ನಾಶ ಇದರ ಮೇಲೆ ಪರಿಸರ ಚೆಲ್ರದು ನಿಶ್ಚಿತ ಪ್ರಭಾವತೆ ಬೀರಡದ್ರ ಯಾದರೂ ಸಂಶಯವೂ ಇಲ್ಲ. ಪರಿಸರತ್ತು ಎಲ್ಲ ಲಾಭತ್ತೆ ಎತ್ತೊಂಡು ಇನ್ಸಾನ ಇದರ ಸಂರಕ್ಷಣೆ ಪರ ಚೊಮ್ಮೆ ಮನಸ್ಸು ಕೊಡುಕಡದು ಅವಂಡ ಮುಖ್ಯ ಕರ್ತವ್ಯ ಆಯಿಟಿಕ್ಕಡು. ಪರಿಸರತ್ತು ವಿನಾಶ ಚೆಲ್ರದು ಇಂಡ ಚೊಮ್ಮೆ ಅಪಾಯಕಾರಿ ಆಯಿಟ್ಟು ಮುಂದುವರಿಯೊಂಟುಲ್ಲದ್ರೆ ನಂಗ ಕಂಡೊಂಟುಲ್ಲ. ನಂಗಳು ಪೋಲಮೆ ಜೀವಿಸಿಡೋ ಹಕ್ಕು ಆ ಸಸ್ಯವರ್ಗತ್ತಗೂ ಉಂಡು ಚೆಲ್ರದ್ರೆ ನಂಗ ಮರದೊಂಟು ಬಂದೊಂಟುಲ್ಲ. ಇನ್ಸಾನಗು ಜೀವಿಸೋಗು ಕಾತು ತನ್ನಿ ಪಿನ್ನ ವಜಿನ ಇದು ಪರಿಸರದಲ್ಲಿ ನಿಂಡತ್ತೆ ಕಿಟ್ಟಡು. ಪಂಡತ್ತೋ ಕಾಲತ್ತಲ್ಲಿ ಚೊಮ್ಮೆ ಪಚ್ಚ ಆಯಿಟ್ಟು ಚಂದತ್ತಲ್ಲಿ ಪ್ರಕಾಶ ಬೀರಿಯುಂಟಿನ ಪ್ರದೇಶ ಎಲ್ಲ ಇಂಡು ಬೆಲ್ಲಿಯೋ ಬೆಲ್ಲಿಯೋ ಕಟ್ಟೋನತ್ತು ಸಮೂಹತ್ತಲು ನೊರಿಟ್ಟು ಭೂಮಿಡು ಬೆಚ್ಚ ಯಾರಾಕಿ ಉಂಟುಂಡು. ಸಂಪುಡೋ ಕಾತುಡೋ ಬದಲಿಗೆ ಬೆಚ್ಚ ತೀಡೋ ಕಾತು ಬೀನಿಯುಂಟುಂಡು. ಒಂದು ಜಮಾನ್ಲು ನೊರೋಡಿ ಪಚ್ಚಲೆ ಚಂದ ಕಂಡುಂಟಿನೋ ಮರ ಪಿನ್ನ ಸಸ್ಯವರ್ಗ ಕನ್ನಾಡಿಡು ಪೋಲೆ ಮಿನ್ನಿಯುಂಟಿನೋ ತನ್ನಿ പിന്നെ ക്ലീനിന്നോ കാത്തില് പരിസര ചെല്ലരുത് നൊരഞ്ഞു പോയിന്ത് ഐത്തെങ്ക ഇണ്ട് ആ പ്രകൃതി സൗന്ദര്യമേ കൺമര ആയിട്ടുണ്ടു. ഇണ്ട് മരത്തിടെല്ലാം മനസ്സ് വന്ന പോലെ കൊത്തി കൊത്തിട്ടിട്രോ ആ ഹാദത്ത് മനുഷ്യന്മാർക്ക് വാടിക്കയത്ത് പോയിട് മരത്തിടെല്ലാം കൊത്തിയതിലായിട്ട് പ്രകൃതിരോ നിസത്വത്തിൽ മലടു പ്രമാണ ക്രമേണ കുരുടിയായുണ്ടു തുടങ്ങിട് പോലെ പല്ല കെന കൊല ഇതെല്ലാം ആരിപ്പോയിട്ട് മനുഷ്യടെ ഉപയോഗത്തിക്ക് ಕೃಷಿಗೆ ಪಿನ್ನೆ ಮರಮಟ್ಟುಡು ಬೆಳವಣಿಗೆಗೆ ಬೆನ್ಮಾಯತ್ತರ ತನ್ನಿ ಇಲ್ಲಾಂಟೈಡು. ಜನಸಂಖ್ಯೆ ಯಾರಾಯ ಪೋಲೆಮೆ ಕಾಡೆಲ್ಲ ರಾಯ ಆಯಿಟ್ಟು ಬದಲಾಯಿಡು. ಇಪ್ಪ ಜಲಮಾಲಿನ್ಯ ಚೆಲ್ರದು ಟೌಂಡು ಸಮಸ್ಯೆ ಆಯಿಟ್ಟು ಕೂಡ ಪೋಯಿಡು. ಟೌಂಡು ಗಲೀಜು ತನ್ನಿ ಮಾರ್ಗತ್ತು ಮೇಲೆಮೆ ಪೋಯಿಟ್ಟು ಪಿನ್ನ ಕೆಂತರು ತನ್ನಿಗೆ ಸೇರಿಟ್ಟು ಕುಡಿಕುಡು ತನ್ನಿಲ್ ಕ್ರಿಮಿಕೀಟ ನೊರೆಯಿಡು ಸಾಧ್ಯತೆ ಕೂಡ ಯಾರ ಆವುಡು. ಜನಸಂಖ್ಯೆ ಯಾರಾಯ ಪೋಲೆಮೆ ಕಾಡೆಲ್ಲ ರಾಯ ಆಯಿಟ್ಟು ಬದಲಾಯಿಡು. ಇಪ್ಪ ಜಲಮಾಲಿನ್ಯ ಚೆಲ್ರದು ಟೌಂಡು ಸಮಸ್ಯೆ ಆಯಿಟ್ಟು ಪೋಯಿಡು. ಟೌಂಡು ಗಲೀಜು ತನ್ನಿ ಮಾರ್ಗತ್ತು ಮೇಲೆಮೆ ಪೋಯಿಟ್ಟು ಪಿನ ಕೆಂತರು ತನ್ನಿಗೆ ಸೇರಿಟ್ಟು ಕುಡಿಕಿಡು ತನ್ನಿಲ್ ಕ್ರಿಮಿಕೀಟ ನೊರಿಯಿಡು ಸಾಧ್ಯತೆ ಕೂಡ ಯಾರ ಆವುಡು. ಇದಲಾಯಿಟ್ಟು ಇಲ್ಲಾತು ಸೀಕು ಸಂಕಟ ಇನ್ಸಾನಗೆ ಬಂದಿಟ್ಟು ಇಡೀ ವಾತಾವರಣಮೇ ಬೆಡಕಾಯಂಟುಂಡು. ಹಳ್ಳಿಲೆಲ್ಲ ಕೊಲತ್ರು ತನ್ನಿಲು ಎಡ ಕಲ್ಗುಡು ತುನಿಮುರಿ ಕಲ್ಗುಡು ಕುಲಿಕಿಡು ಪೈಂಗಲೆ ಕಲ್ಗುಡು ಪಿನ್ನೆ ಅದೇ ತನ್ನಿಡು ಕುಡಿಕೋಗು ಕುಂಪೋಂಡು ಇದೆಲ್ಲ ಅನಿವಾರ್ಯ ಆಯಿಟಿಕ್ಕಿಡು. ಇದಲಾಯಿಟ್ಟು ಎತ್ತರಮ ಸಾಂಕ್ರಾಮಿಕ ರೋಗಂಗ ಪರಿಸರತ್ತು ಎಲ್ಲ ಆಲ್ಮಾರ್ಗು ಕೂಡ ಬಂಡು. ಮನುಷ್ಯನಾಯವನು ನೆಮ್ಮದಿಲು ಆರೋಗ್ಯತಲು ಜೀವಿಸಗು ಸಾಧ್ಯ ಆಘಾತ ಪೊಲೆ ಕೂಡ ಆಯಿಡು. ಕಾರ್ಖಾನೆಡು ಕೊಳವೆಲೆಲ್ಲ ನಿರಂತರ ಆಯಿಟ್ಟು ಪರ್ತು ಬಂಡು ಆ ಕರ್ತು ಕರ್ತು ಪೊಗೆ ಉಂಡಾಕುಡು ವಾಯುಮಾಲಿನ್ಯ ಚೆಲ್ರದು ಮನುಷ್ಯಡು ಉಸಿರಾಟತ್ತಿಗೆ ನಲ್ಲೋ ಕಾತು ಕಿಟ್ಟಾತ ಪೋಲೆ ಹಾಕಿಡು. ಮನುಷ್ಯಮಾರು ಅಗ ಕಿಟ್ಟಿಯೊಂಟಿನ ಪ್ರದೇಶದಲ್ಲೆಲ್ಲ ಕಾರ್ಖಾನೆ ತಲೆ ಒಯ್ತಿಟ್ಟು ನಿಂಡದಲಾಯಿಟ್ಟು ಇನ್ಸಾಂಡು ಜೀವನತ್ತಿಗೆ ಬಂಡೋದಾಯೋ ಆಪತ್ತಿಡು ನಂಗ ಎದುರು ನೋಕನಾವುಡು. ಪರಿಸರತ್ತು ಬೆಲೆಡೆ ಅರಿಞ್ಞಿಟ್ಟು ಅದಕ್ಕಾವುಡು ಅನ್ಯಾಯತೆ ನಂಗ ತಡೆಯೋನು. ನಿಸರ್ಗತ್ತು ಸಂಪತ್ತು ಅದು ನಂಗಲು ಸಂಪತ್ತಿಂಟೆ ನಿರ್ಚಿಟ್ಟು ಆ ನಿಸರ್ಗತ್ತೆ ಸಂರಕ್ಷಿಸಿಡು ಸ್ವರ ನಂಗ ಎಲ್ಲ ಸೇರಿಟ್ಟು ಹಾಕುನು. ಆರೋಗ್ಯತ್ತು ಪರಿಸರತ್ತು ಸಂರಕ್ಷಣೆ ಪರ ಮನುಷ್ಯಮಾರಲು ಪ್ರಜ್ಞೆ ಉಂಡಾಕುಡು ಪನಿಡೆ ಅನಿವಾರ್ಯಮಾಯಿಟ್ಟು ಹಾಕಿಟ್ಟೇ ತೀರೋನು. ಜನಸಂಖ್ಯೆ ನಾಲ್ತು ನಾಲ್ ಯಾರ ಆಗುಡದಲಾಯಿಟ್ಟು ನಾಲ್ ಪೋವಂತೋಳು ಟೌನರು ಬೆಳವಣಿಗೆಲಾಯಿಟ್ಟು ಕೈಗಾರಿಕೆ ಎಲ್ಲ ನಿರಂತರ ಒಂದುಡು ಪೆರವಲು ಒಂದೊಂದು ಪರಕಡದಲಾಯಿಟ್ಟು ಉಂಡಾವುಡು ಪರಿಸರ ಮಾಲಿನ್ಯತ್ತು ಅಪಾಯತ್ತು ತಡೆಯಿಡು ಆವುರು ಬಿಸಿಯತ್ತಲು ಸಕ್ರಿಯಮಾಯು ಸ್ವರಪನೆ ಇಂಡು ಅಗತ್ಯಮಾಯಿಟ್ಟು ಆವನು. ನಂಗಳು ವಿಜ್ಞಾನಿಮಾರ್ ನಂಗಳು ಸಂಶೋಧಕಮಾರ್ ನಂಗಳು ರಾಜಕಾರಣಿಮಾರ್ ಬುದ್ಧಿಜೀವಿಂಗ ಪರಿಸರ ಪ್ರೇಮಿಂಗ ಪರಿಸರತ್ತೆ ಸಂರಕ್ಷಿಸಿಡು ಬಿಸಿಯತ್ತಲೆ ತಂಡ ಓದಿಡು ಕರ್ತವ್ಯತ್ತೆ ಕಟ್ಟುನಿಟ್ಟಾಯಿಟ್ಟು ಪಾಲಿಸನು.
சால காலேஜில் எல்லாம் சுருளே பரிசர சம்ரக்ஷணோட விஷயத்தில் வித்தியார்த்தி மாரில் திலுவலிக்க உண்டாக்கணும். இதே போல்த்து ரேடியோவில் தூரதர்ஷனத்தில் டிவியில் பின்ன பிரசார மாத்தியமத்தில் எல்லாம் ஈ பரிசர சம்ரக்ஷணோட விஷயத்தில் ஆயத்தர பிரச்சார காரியத்தை ஆக்கிடது கூட சொம்மை அகத்திய. டவுன் பிரதேசத்தை எல்லாம் கிளீன் ஆயிட்டு பைக்குகு கரிஷ்ட மட்டத்து பிரயத்னம் ஆக்காண்ட போயங்கு அனாரோக்கியமே நாங்கள் முன்னல்தோ சரித்திர ஆயிட்டு போவு. மரமட்டுடு நாசத்தை தப்பாட்டணும். மரமட்டு தை நெட்டுட்டு பெலி பாட்டணும். மரமட்டு இன்னில்லைங்க நங்கு கிளீன் காத்து சம்புட தணல் கண்டித்தமாயிட்டும் கிட்டால. பரிசரத்தை சம்ரக்ஷண ஆக்குகு இன்சானுக்கு ஹக்கு இல்லோ அல்லாண்டே அதன் நாச ஆக்குகு கண்டித்தமாயிட்டும் இல்லை. அதிலாயிட்டு பரிசரத்தோ சம்ரக்ஷணமே நங்களோ ரக்ஷணை சென்னிட்டு பியார்ச்சிட்டு பரிசரத்துக்காயிட்டு ஹோராடுடு பிரஜ்ஞ பிரதி ஒரு இன்சானுக்கும் இன்னிட்டே வேணும். அங்கே ஆயங்கில் மாத்திரா ஈ பரிசர ஒளிவு. ஆரோக்கியத்துக்கு வேணாயோ நல்லோ காத்து நல்லோ கிளீன் தண்ணி நல்லோ ஆஹார நங்குகெல்லாம் கிட்டு. நல்லோ பரிசர செல்றது நெம்மதிடோ ஆ சந்திருப்திடோ சந்தோலத்து பின் ஆரோக்கியத்து ஜீவனத்துக்கு சொம்மை அகத்திய. பிரதி வருஷ வனமஹோசவத்து சந்தர்ப்பத்தில் பிரதி ஒரு இன்சானும் ஒருத்தை நட்டுட்டாயங்கும் அதுக்கு தண்ணி பீத்திட்டு வெளி பாட்டுடோ ஹாது தாக்கியங்கு ஈ பரிசரத்தை ஒலிக்கோகு சககாரியாவிடும்.

ಎಲ್ಲ ಶ್ರದ್ಧೆಲು ಪಿನ ಉತ್ತೇಜನತಲ ಆಕಡಾನ ಅವುಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು ಇದು ನೇರು ಅಂಗಂತೋ ಇನ್ಸಾನಗು ಜೀವನತಲ ಸುಲಭತಲು ಜಯಿಸೋಗು ಸಾಧ್ಯ ಅವಳು ಧೈರ್ಯ ಪಿನ ಆತ್ಮವಿಶ್ವಾಸ ಚೆಲ್ರದು ಮನುಷ್ಯ ಮಾರಲು ಶ್ರದ್ಧೆ ಉಂಡಾಕಡು ನಲ್ಲು ನಲ್ಲು ಸರ್ವಪನಿಕೆಲ್ಲ ಶ್ರದ್ಧಮೇ ಮೂಲಮಂತ್ರ ಆಯಿಟಿಕ್ಕಡು ಶ್ರದ್ಧೆಲಾಯಿಟ್ಟು ಮನುಷ್ಯ ತಂಡ ಪ್ರತಿ ಕರ್ತವ್ಯತ್ಯಂ ನಲ್ಲು ನೆಲಲು ನಿರ್ವಹಿಸಿ ಉಂಟು ಪೋಂಡ ಶ್ರದ್ಧೆ ಪಿನ ಸ್ವರಾಕುಡು ಉತ್ತೇಜನ ಚೆಲ್ರದು ಒರೇ ಪಾವುಲಿಡು ಜಂಡು ಮೊಗ ಇನ್ನ ಪೋಲೆ ಶ್ರದ್ಧೆ ಒರುವೇಳೆ ಮನಸ್ಸಿಗು ಇಲ್ಲಾಂಟಾಯಂಗು ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು ಶ್ರದ್ಧೆ ಒರುವೇಳೆ ಮನಸ್ಸಿಗು ಇಲ್ಲಾಂಟಾಯಂಗು ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು ಶ್ರದ್ಧೆ ಚೆಲ್ರದೆ ಅವನಿಗೂ ತನ್ನಲ್ಲಿ ಇಲ್ಲಾತು ಶಕ್ತಿಯ ಕೊಡ್ತುಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ ಒರ್ಮೆಪಾಡು ನೊರೆಯೋಗು ಸಾಧ್ಯ ಅವಳು ಆರೊಟ್ಟುಗು ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ರದೇ ಇಲ್ಲ ಇದು ಗಾಂಧೀಜಿ ಚೆನ್ನ ಪಲಕ ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟುನೆಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು ಅಂಗನಮೇ ಪ್ರೋತ್ಸಾಹಂ ಬೇನು ಈವರು ವಿಶೇಷಮಾಯು ಶಕ್ತಿಡೆ ದುನಿಯಾವುಡು ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಅವಳು ಅದೇ ಶಕ್ತಿಯ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡ ಪರ ಕೊಂಪೋಯಂಗೆ ಈ ಕಲೆ ಈ ಸಾಹಿತ್ಯ ಪಿನ್ನ ಸಂಸ್ಕೃತಿ ಚೊಲ್ರ ಭೌತಿಕ ಬೆಳವಣಿಗೆಗೆ ಅದು ಕಾರಣ ಅವಳು ಶ್ರದ್ಧೆ ಪಿನ್ನ ನಂಬಿಕೆಗ ನಿಶ್ಚಿತ ಜೀವನದಲ್ಲಿ ಒರು ಘನತೆ ಒರು ನೆಮ್ಮದಿ ಪಿನ ಭದ್ರತೆಡೆ ಇನ್ಸಾನ್ಗೆ ತಂಡು ಜಯಿಸಿಡು ಶಕ್ತಿ ತನ್ನಲ್ಲು ಇನ್ನೆಂಗು ಅಂಧ ಶ್ರದ್ಧೆಲಾಯಿಟ್ಟು ಸೋಕುಡು ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ್ ಈ ಜೀವನದಲ್ಲಿ ಎಪ್ಪಂ ಜಯಿಸಿಲ್ಲ ನಂಗ ಎಪ್ಪಂ ನಂಗಲ್ಲಿ ಏದು ಪನಿ ಆವುಡು ಚೆಲ್ರೋ ಆತ್ಮವಿಶ್ವಾಸತ್ತೆ ಹೊಂದಿಟ್ಟಿಕ್ಕೊನೆ ಹೊರತು ನಂಗಲ್ಲಿ ಆವುಲ್ಲ ಚೆಲ್ರೋ ಅವಿಶ್ವಾಸತ್ತೆ ಮನಸ್ಸಲ್ಲಿ ಬೈಚೊಲಗು ತೀರ ಇನ್ಸಾಂಡು ಚೈತನ್ಯಮೇ ಜೀವನದಲ್ಲಿ ಸರ್ವಸ್ವ ಆಯಿಟುಂಡು ಆ ಚೈತನ್ಯ ಆ ಇನ್ಸಾಂಡು ಹೃದಯದಲ್ಲಿ ಎಪ್ಪಂ ನೊರಿಟ್ಟಿಕ್ಕೊನು ಅವನ್ ತಂಡು ನಡವಡಿಲು ಆಚಾರ ವಿಚಾರದಲ್ಲಿ ಪಿನ್ನ ತಂಡು ನಾಲ್ತು ನಾಲ್ತು ಜೀವನದಲ್ಲಿ ಅದಡೆ ರೂಢಿಸಿಯಪ್ಪ ಅವನು ಜೀವನ ನಲ್ಲ ಅವಡು ಈ ಚೈತನ್ಯ ಚೆಲ್ರದೇ ಶ್ರದ್ಧಾತ್ಮಕ ಜೀವನತ್ತು ಪ್ರೇರಕ ಶಕ್ತಿ ಆ ಜೀವನದಲ್ಲಿ ಎಪ್ಪಂ ವಿಶ್ವಾಸ ಬೇನು ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚೆಲ್ರೋ ಓರ್ಮೆ ಇನ್ಸಾನಯ್ಯೋನಿಗೂ ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡ ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪಂ ಇಕ್ಕೋಗುತ್ತೀರ ಆ ಪೀರ್ಸಪ್ಪಾಡ್ ಆ ಓರ್ಮೆ ಪಾಡ್ ಆ ನೇರ್ ಆ ವಿಶ್ವಾಸ ಪಿನ್ನ ಪ್ರಾಮಾಣಿಕತೆ ಜೀವನದಲ್ಲಿ ನಂಗ ಅಳವಡಿಸಿಯಪ್ಪಮೆ ನಂಗಲೆ ಆದರ್ಶ ಜೀವನ ಅವಡು ಅರ್ಥಪೂರ್ಣ ಜೀವನ ಅವಡು.

0: ತಾಳು ಉಮಳು ಶೀದಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟಾಚ್ಯಾ 4 ತಾರೀಖೇರ್ ಸಕಾಳಿ ದಾತಾವ್ ಇಕ್ರಾವ ರಮಣ ಸರ್ ಅಮ್ಚೆ ಸಂಗಿ ಹಜರಸಾ ಮನೆಸ್ತಿನ್ ಖ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಐಕೊಂಕ್ ವಿಸ್ರನಕ ತಾಳು ಉಮಾಳು ಶೀದಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸೌನಸ ರಿಂಗ್ ರಿಂಗಾಳ್ಚಿಣಿ
1: ಆತ್ಮೀಯರೇ, ದೇವರನ್ನು ಭಕ್ತಿಪೂರ್ವಕವಾಗಿ ಸ್ತುತಿಸುವುದಕ್ಕೆ ಭಜನೆ ಎಂದು ಹೇಳುತ್ತಾರೆ. ಅನೇಕರು ಅನೇಕ ರೀತಿಯಲ್ಲಿ ದೇವರನ್ನು ಭಜಿಸುತ್ತಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಸಂಬಂಧಪಟ್ಟದ್ದು. ಇದೀಗ ನಿಮ್ಮ ಮುಂದೆ ಯಕ್ಷ ಭಜನೆ ಎಂಬ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಯಕ್ಷ ಭಜನೆ ಎಂದರೆ ದೇವರ ಭಜನೆಯನ್ನು ಯಕ್ಷಗಾನೀಯ ಶೈಲಿಯಲ್ಲಿ ಹಾಡುವುದು. ಈ ಕಾರ್ಯಕ್ರಮ ನಡೆಸಿಕೊಡಲು ಈಗ ನಮ್ಮ ಮುಂದಿದ್ದಾರೆ ಸಂಪತ್, ಎಸ್ ಬಾಬು ಮತ್ತು ಬಳಗದವರು. ಇದರಲ್ಲಿ ಭಾಗವತಿಕೆಯಲ್ಲಿ ಉದಯೋನ್ಮುಖ ಯುವ ಭಾಗವತ, ಗಮಕ ಕಲಾವಿದ, ತಬಲ, ಚೆಂಡೆ, ಮದ್ದಳೆ ಹೀಗೆ ಬಹು ಪ್ರತಿಭಾನ್ವಿತ ಕಲಾವಿದರಾದ ಶ್ರೀಯುತ ಸಂಪತ್ ಎಸ್ ಬಾಬು ಹೊಸಬೆಟ್ಟು ಇವರು ಸಹಕರಿಸಲಿದ್ದಾರೆ. ಇವರಿಗೆ ಹಿಮ್ಮೇಳದಲ್ಲಿ ಸಹಕರಿಸುವವರು ಚೆಂಡೆ ವಾದಕರಾಗಿ ಖ್ಯಾತ ಯಕ್ಷಗಾನ ಕಲಾವಿದ ಹಿಮ್ಮೇಳ ಕಲಾವಿದರಾದ ಶ್ರೀಯುತ ವೇದವ್ಯಾಸರಾವ್ ಕುತ್ತೆತ್ತೂರು ಇವರು. ಮದ್ದಳೆಯಲ್ಲಿ ಉದಯೋನ್ಮುಖ ಯಕ್ಷಗಾನ ವೇಷಧಾರಿ ಹಿಮ್ಮೇಳ ಕಲಾವಿದರಾದ ಶ್ರೀಯುತ ಶೈವಿನ್ ಶೆಟ್ಟಿಗಾರ್ ಇವರು. ಚಕ್ರತಾಳದಲ್ಲಿ ಶ್ರೀಯುತರಾದ ಶ್ರೀಕಾಂತ್ ರಾವ್ ಇವರು ಸಹಕರಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಯಕ್ಷ ಭಜನೆ ಕಾರ್ಯಕ್ರಮ.

ಆತ್ಮೀಯರೇ, ಈ ಯಕ್ಷಭಜನೆ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದವರು ಸಂಪತ್ ಎಸ್ ಬಾಬು ಹಾಗೂ ಬಳಗ. ಇದರಲ್ಲಿ ಭಾಗವತಿಕೆಯಲ್ಲಿ ನಮ್ಮೊಂದಿಗಿದ್ದವರು ಸಂಪತ್ ಎಸ್ ಬಾಬು ಹೊಸಬೆಟ್ಟು, ಚೆಂಡೆಯಲ್ಲಿ ಶ್ರೀ ವೇದವ್ಯಾಸರಾವ್ ಕುತ್ತೆತ್ತೂರು, ಮದ್ದಳೆಯಲ್ಲಿ ಶ್ರೀ ಶೈವಿನಿ ಶೆಟ್ಟಿಗಾರ್ ಸುರತ್ಕಲ್ ಹಾಗೂ ಚಕ್ರತಾಳದಲ್ಲಿ ಶ್ರೀ ಶ್ರೀಕಾಂತರಾವ್ ಕುತ್ತೆತ್ತೂರು.

0: ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂವಸಾರಾಚಾ ಶಿಮಾಪುರಿಯಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ

0: ಖುಷಿಯಲ್ಲಿ ಏಕಲೋಮಣಿ ಒಳಕಿ ಸ್ವಾಸ ಓಮಣಿ ಒಳಕಿ ಸ್ವಾಸ ಒಣ್ಣ ಉಪಾದ್ರ ಕರ್ತದಲ್ಲಿ ಅರಿ ಒಣ್ಣ ಮಾಗಿರ್ ತಚೆ ನೇಚರ್ ಜಾವಂದಿ ಮಕ ಮಸ್ತು ಪಸಂದ ಜಾಲೆ ಅಂಡ್ ತಚೆ ಬಾಚೆ ಕುಟುಂಬಾಚೆ ಬ್ಯಾಕ್ಗ್ರೌಂಡ್ ಮಕ ಕಾಯಿನ್ಸ್ ಗೊತ್ತನತ್ಲೆ ಪಪ್ಪ ಒಡ್ಲು ಸಿಂಗರ್ ತೇ ಪರ ಮಗ ಕಾಯಿನ್ಸ್ ಗೊತ್ತನತ್ಲೆ ಬಟ್ ತಾನೆ ಮಕ ಪ್ರಪೋಸ್ ಕೇಳೆ ಮಗೇರ್ ಸೊ ಪ್ರಪೋಸ್ ಕೇಳೆ ಮೈ ಮಕ ಖುಷಿ ಜಾಲೆ ಬಿಕಾಸ್ ಆಸ್ ಅ ಪರ್ಸನ್ ಹಿ ಈಸ್ ಅ ವೆರಿ ಗುಡ್ ಪರ್ಸನ್ ಅನ್ ಯಾವ ಚಿಂತೆ ಬರೀತಾಸಲ್ಲೋ ತಶೆ ಓಕೆ ಬಟ್ ಪುರ ಜಾಲೆ ಮಗಿರ್ ಕಳ್ಳದ ಫಾದರ್ ಓಡ್ಲ ಸಿಂಗರ್ ಮನ್ ಸಾಂಗ್ ಫೆಲಿಕ್ಸ್ ಲಸರ್ ಅದಕ್ಕೆ ಮಕ ಹಂಗ ಮಂಗ್ಳೂರ್ ಚೆಕ್ ಹಾಯ್ಸ್ ಗೊತ್ತನತ್ಲಿ ಅವ್ ಹೆಂಗ್ ಶಿರ್ತಡಿ ಗಾವ ಅಂತ ಅಮ್ಕ ಮಂಗ್ಳೂರ್ ಅಂತ ಕಾಲೇ ಸಲ್ತ ಮುನಂತ ಐಡಿಯಾ ನತ್ತಿಲಿ
1: ತುಮ್ಚಿ ಕೆಮಿಸ್ಟ್ರಿ ಮಕ ಪೈಲ್ನೆ ಸಾಂಗ್ ಅಲ್ಲಿ ತುಜ ಮಾವ ಅನಂತ ತೈ ಉಡಾಸ ಅಂಜಲ್ ಓಡ್ತೇವ ಹೊಲ ಅಂತ ಏಕ ದಿವಸ ತುಮಿ ತೆಗಾಯ್ ಒಟ್ಟು ಕಾಸಲ್ಲಿ ಅನಿ ಅವ ಎಮ್ಸಿ ಗೆಲ್ಲಿದ ಆಯ್ಸ ಅನಿ ತೆ ಕುಮ್ ಗರಚಂಗಿ ಕಲಂಗಿ ಕಾರ್ಯ ಅಸಲ್ ಉಡಾಸ ಮಕ ಅಂಜಲ್ ಅವ್ರ ಕಂಚೆ ಮುಂಟದ ಅಂಜಲ್ ರೀಗರ್ ಜಿ ಚಾಲ್ ಏತನ ಒಂದ್ ಹೊಲ ಅಂತ ಬಹುಶಃ ಅನ್ಫಾರ್ಚುನೇಟ್ ಕಸರ ಪೈಲೆ ಅಂತ ನಾಜಲ್ಲ ಪಣ ಮುಜೆ ಮೊಗಾಸು ಮುನೀಸ್ ಪಣ ತಾನೆ ಸಂಗಲಾಳೆ ಮುಜೆ ಜಾವಂಚೆ ದೂ ಮುಣಾಲೋ ಸುನ್ ಮುಣೋನಾ ಜಾವಂಚೆ ದೂ ಮುಂಟಾನ ತೆ ಉಡಾಸ ನಿಕಿ ಏತಾ ಮಕತೆ ಉತ ಸೊ ಅನಿ ಬಟ್ ಯಾ ಅಂತ ಕೈ ಮಿಸ್ ಕರ್ತಾ ಉಡಾಸ್ ಕರ್ತಾ ಸೊ ಪಣ ಫ್ರೇಯಾ ವಿಷಯ ಸಂಗ್ರಹ ಲಿಟಲ್ ಫ್ರೇಯಾ ತುಜೆ ಆಂಜ್ ಬಿಡುವ ಮುಣವೇತ ಬಟ್ ಡೇ ಒನ್ ಅಂತ ಅವನ ಕತವೇ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ದಿ ಲಾಸ್ ಆಯ್ತು ಮುಂಡ್ಯಾರ ಬಳಂಜಲ್ಲೇ ತೊಡೆ ದಿಸ ಆತ ಅವನು ಸೊ ಸಚಿವ ಎವ್ರಿ ಆಕ್ಟಿವಿಟೀಸ್ ಅಟ್ ಈಸ್ ವೆರಿ ಇಂಪಾರ್ಟೆಂಟ್ ಮುಂಡಾತ ಆಮ್ಚ ಭುರ್ಗ್ಯಾಂಚೆ ಎವ್ರಿ ಆಕ್ಟಿವಿಟೀಸ್ ಆಮೀ ತ್ಯೋ ಕ್ಯಾಪ್ಚರ್ ಕರೂ ಆಮ್ಚ ಮೊಬೈಲಾನ ಸ್ಪೇಸ್ ಉರ್ನಾ ಕಿತೆ ಆಮ್ ಮೊಬೈಲ್ ಅಂತ ಎಕ್ ದಿಸ್ ಮೊಬೈಲ್ ಅಸು ಸ್ಪೇಸ್ ಉಣೆ ಜಾವನ್ ಯಾ ಮೊಬೈಲ್ ಪಾಡ್ದಲ್ಲ ಗೇಲೆ ತ್ಯೋ ಸೋಷಿಯಲ್ ಮೀಡಿಯಾ ತುಂಬ ಯುಟಿಲೈಸ್ ಕೇಲೆ ತುಜ ಭುರ್ಗ್ಯಾಚೆ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಮೋಸ್ಟ್ ರೇರ್ ಪೇರೆಂಟ್ಸ್ ಆ ಸತ್ತಸಲ್ಲಿ ತ್ಯೋ ದೂರ್ತಾ ಆತ ಮುಂದೆ ಆಯ್ತು ಅಂತ ಅಂದ್ರೆ ತೂ ಏಕ್ಲೆ ಬಟ್ ತಕ್ಕ ತುಕ ಫಾರ್ ಆ್ಯಂಡ್ ಎಗೇನ್ಸ್ಟ್ ಕಮೆಂಟ್ಸ್ ಆಗಿಲ್ಲ ಜಾಂಗ್ಪುರ ಮೇನೇ ತುಜ ಫ್ಯಾಮಿಲಿ ತಾವನು ತುಜ ಫ್ರೆಂಡ್ ಸರ್ಕಲ್ ಆತವನು ತುಜ ಫಿರ್ಗಜೆ ತಾವನು ವಾಡೆ ಆತವನು ಸಂಸಾರ ಆತವನು ಯಾ ಅನ್ನೋನ್ ಮನುಷ್ಯ ಆತವನು ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ತುಜ ಭುರ್ಗ್ಯಾ ಕಿತೆ ಆತು ಎಕ್ಸ್ಪೋಸ್ ಕರ್ನ ಸಾಹೇಬ್ ಮನ್ ಮಕ್ಕ ತೆ ಪಾಸಿಟಿವ್ ಅನ್ನ ನೆಗೆಟಿವ್ ಕಮೆಂಟ್ ಹಂಗತ್ತಾಗಲ್ಲ ತುಜಿ ಜಾಬ್ ಕಿತೆ
0: ಆತಾ ಅವೇ ತಕ್ಕ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಸ್ ಕೇಳೆ ಕಾಲಕ್ ಮಳ್ಯಾರ ಮಳ್ಯಾರ ಆತಾಚಿ ಫೋಟೋಸ್ ಕಟ್ಚಿ ಜಾವಂದಿ ಕಲೆಕ್ಟ್ ಕಟ್ಚಿ ಜಾವಂದಿ ಮುಜಿ ಆತಾ ಚೈಲ್ಡ್ಹುಡ್ ಅಚಿ ಸಮ ಕಟ್ ಕಾಯಿ ಹಾಟ್ಲಿ ದೋನ್ ಗಿತ್ತೀನ್ ಫೋಟೋ ಆಸಾದ್ ಮುಜೆಡೆ ತಶೆ ಮಕ ಏಕ್ ಮುಜೆ ಚೆಡು ಆಚೆ ತಶೆ ಜಾವನ್ ಅಸು ತೆ ಅಟ್ ಲೀಸ್ಟ್ ಲಾಂಗ್ ಲಾಸ್ಟಿಂಗ್ ಅಸ ಜೀವನ್ ತೆ ಆಲ್ಬಮ್ ಆತ ಆಲ್ಬಮ್ ಕಚ್ಚಿ ಏನ್ ಗೆಲ್ಲ ಟ್ರೆಂಡ್ ಗೆಲ್ಲ ಮುನಿಯ ಸೊ ತೆ ಸೋಷಿಯಲ್ ಮೀಡಿಯಾ ಮುನಿ ಆಸು ಅಂದಿ ಪರ್ಮನೆಂಟ್ ಉರ್ತಲೆ ಅವ್ರ ಕೈ ಮಣಿ ತೇ ಓಡ್ಸತನ ತೇ ಪೊಳಿತಲೆ ತಕ್ಕ ಮನಿ ಖುಷಿ ಸಾಂದಿ ಕಿತ್ತ ಮುಜೆ ಬಳಪುನ ಕಂಚಿ ಮೆಮೊರೀಸ್ ಮುಜಡೆನ ಅಂತ ಆಮಿ ಎಣೆ ತೆಣೆ ತೆಣೆ ಎಣೆ ಮನ್ ಸಾಂಗ್ ಕಂಚಿ ಸಮ ಗಟ್ಟನ ಪೂರ ಇಶಿನ್ ದಿಶಿನ್ ಟ್ರಾನ್ಸ್ಫರ್ ಜಾತನ ಪೂರ ತೆಂ ತೆಂ ತೆಂ ಸೊಣ್ಣ ಇಲ್ಲ ತಶೆ ಫ್ರೀ ಆಗ ತಶೆ ಜಾವನ ಜಮನ್ ಸಾಂಗ್ ಫ್ರೀ ಆಚಿ ಮೆಮೊರೀಸ್ ಆಮೇಲೆ ಕಲೆಕ್ಟ್ ಕರ್ನ ತೇ ಇನ್ಸ್ಟಾರ್ ಜಾವಂದಿ ಸೋಷಿಯಲ್ ಮೀಡಿಯಾ ಜಾವಂದಿ ಗಲ್ಲು ಸ್ಟಾರ್ಟ್ ಕೇಳೆ ಬಟ್ ಗಲ್ಚೆ ಪೈಲ ಫೋಟೋ ಕಾಡ್ತಾನಂತ ಆಮ್ಚೆ ಫ್ಯಾಮಿಲಿ ಇರುತ್ತೆ ಮಸ್ತು ಏನ್ಸಲ್ಲೆ ಮಳೆ ಫೋಟೋ ಕಾಡ್ನಕ ಅದೇ ಲಾನ್ ಫೋಟೋ ಕಾಡ್ಲಾರಿ ಗಲ್ನಕ ಅದೇ ಪೂರ ಆಸಲ್ಲೆ ಬಟ್ ಮಸ್ತು ಜನ ಆಸಲಿ ಸೊ ಬಟ್ ವಿಲ್ಸನ್ ಅಚ್ಚಿ ಫ್ಯಾಮಿಲಿ ಕಷಿ ಮಳ್ಯಾರ ವಿಲ್ಸನ್ ಅಸ ಪಪ್ಪ ಅದಾಸಲು ಜಲ್ಲರಿ ತೋತ ಎಂತ ಕರ್ತು ತೋ ಕಾಯಿ ಕರ್ತುನ ಇತ್ತಾಗ ಮಳೆ ತಕ್ಕ ಅತಿ ಪತ್ತಿ ನೀನ ಮಳೆ ಅತ್ತಿ ದಿಷ್ಟ್ ಪೊಡ್ಚೆ ತೋಲೆ ಪೂರ ತೋ ಪತ್ತಿಯನ ಆಮಿ ಜಲ್ಲರಿ ಆಮ್ಚ ಕುಟುಂಬಂತೆ ಆಸ ಮುಜ ಮಾಮಾಚಿ ಅಂತ ತೇಲೆ ಮಳೆ ತೆ ಪತ್ತಿ ಹೊಂಚಿ ಒಯ್ ದಿಷ್ಟ್ ಮುಳ್ಳಿ ಆಸ ಮಳೆ ದಿಷ್ಟ್ ಪೊಡ್ಚಿ ಬಟ್ ಅಂಚ ಕುಟುಂಬ ಅಂತ ತೋಲೆ ಪುರಾನ ತೇ ಪುರಾನ ತೂ ಬರೇಕನ್ ಮಾಗ ಕಾಯಿ ಜಾಯನ ಅದೇ ನೀಷ್ಟ್ ಪೊಡ್ಚೆ ಪುರ ಕಾಯಿನ ಅನಿತ ಬುಟ್ಟು ಗಲ್ಚೆ ತೇ ಪುರ ಅವೇ ಡೇ ಒನ್ ಅಥವಾ ಗಲುಂ ಕುಸನ ಎದ್ದೊಳಿದಾಗ ಅವೇ ಕಾಜಾಡಸೋ ಬುಟ್ಟು ಗಲುನ ಆತ ಅವೇ ತೊಡಿ ಬುರ್ಗ್ಯಾಂಗ್ ಪೊಳಿಲ್ಲ ಅಂತ ತಣಿ ಫೋಟೋ ಕಡ್ನ ಅಂತ ಅವ್ರ ಫೋಟೋ ಕಡ್ಲರಿ ಸೋಷಿಯಲ್ ಮೀಡಿಯಾ ಗಲ್ಲ ಅಂತ ಅಂಡ್ ತಣಿ ಸಫರ್ಸ್ ಅಲ್ಲೇ ಪೊಳಿಲ್ಲ ಅನಿ ಮಸ್ತು ಜನ ಆಸತ್ ಮುಜೆ ಫ್ರೆಂಡ್ಸ್ ಅಚಿ ಮಳೆ ಸಂಚೆನೆ ಅವೇ ಕಿ ಆತ ಪೊಳೆ ತರ್ ತಣಿ ಫೋಟೋ ಗಲೂನ ಇನ್ಸ್ಟಾಗ್ರಾಮ್ ಅಲ್ಲಿ ಬಟ್ ತಂಚ ಬುರ್ಗ್ಯಾಂಗ್ ಕಿ ಕಾಲೆ ಮುಣಿ ಆತ ಇಷ್ಟ ನಾಜಲ್ಲಾರ ತಂಚ ಬುರ್ಗ್ಯಾಂಗ್ ಕಾಯಿ ಜಾತೇನ ಒಯ್ಗೆ ಆಮೇಲೆ ಸಂಚೆನೆ ಮಳೆ ಆತ ಹಾಮ್ ಜತ ಬುರ್ಗ್ಯಾಕ ಆಮೇ ದಿಷ್ಟ್ ದಿಷ್ಟ್ ಲಾಗ್ಲಾರ ಹಾಮ್ ಜತ ಆತ ಮಸ್ತು ಜನ ಆಸತ್ ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವ್ರ ಗಲ್ಲ ಅಂತ ಬಟ್ ತಂಚ ಬುರ್ಗ್ಯಾಂಗ್ ಹಾಮ್ಸಲ್ಲೇ ಆಸತ್ ಸೊ ತಕ್ಕ ಕಾರಣ ಕಾಲೆ ತೇ ಕ್ವಶನ್ ಮುಜೆ ಮುಜೆ ಕ್ವಶನ್ ತಕ್ಕ ಕಾರಣ ಕಾಲೆ ದಿಷ್ಟ್ ತನಿ ಗಲ್ಲೋನ ತರ್ ತಂಕ ದಿಷ್ಟ್ ಕೈ ತಂದು ಬಿಡ್ಲಿ ಕರೆಕ್ಟ್ ಮುಜೆ ಮುಜೆ ಮತ್ತಿಂದ ಸಗಳ ಆಮ್ಚ ಮತ್ತಿಂತ ಸೈಕೊಲಾಜಿಕಲಿ ಜರ್ ತರ ಆಮಿ ಚಿಂತಾಗಿ ಆಮ್ಚ ಬುರ್ಗ್ಯಾಗ ದೀಶ್ ಪಡೋ ದೀಶ್ ಪಡೋ ತಕ್ಕ ಖಂಡಿತ ಅವ್ನ ತಕ್ಕ ಕಾಲೆ ಮಣಿತೆ ರಿಯಾಕ್ಷನ್ ಅಂತ ರಿಯಾಕ್ಷನ್ ಜಾಯ್ನ್ ಅದಲ್ಲ ರೀ ಆಮಿಂತ ಓವರ್ ರಿಯಾಕ್ಟ್ ಕನ್ ಸುಡ್ತಾ ತಕ್ಕ ಕಾಯಿ ಆಶೆ ಬೈರಪ್ಪನ ವೆಲ್ಲ ಓರ್ವಿ ಆಶೆ ತಗೊಂಡ ಅವ್ರ ಫೋಟೋಗೆಲ್ಲ ಓರ್ವಿತೆ ಆಶೆ ರೋಡೋನ ಸಾಕೊಂಡ ಬುರ್ಗ್ಯಾನಿ ಏಕ್ ದೋನ್ ವರ್ಷ ಮುಸುರು ತನಿ ಎಕ್ಸ್ಪ್ರೆಸ್ ಖರ್ಚಿತ್ ರೋಡೋನ್ ದಿಷ್ಟ್ ಜಾವನ್ ಅಂತಾನೆ ಕೊಂಡ್ ದಿಷ್ಟ್ ಲಾಗುನ್ ರಡ್ಚೆನೆ ಇಂತೆ ಕಳ್ಳ ಸಮ ಕಟ್ಟಿದ್ದಕ್ಕೊಂದಿ ರಡ್ಚೆ
1: ಶೈಲಿ
0: ಆತ ಮುಜಬ್ಬಿ 1.3 ಜಾತ 20 ತಾರೀಕೆ ಆಗಸ್ಟ್ ಆಚೆ वन मंथ वय वन इयर थ्री मंथ जातात. आता ते ताका उलोवंक इल्लेशे मम्मी डॅडी येता जाल्यार ताका आतांय ताका कांय खावंक जाय जाल्यार ते रडटा.
1: भूक लागल्यार
0: रडटा.
1: भूक लागता म्हणून घेना ताका.
0: आनी हांवें भायर व्हेले आज हांगा येलो सकाळटल्या चार जाणांनी पळयले ताका दीश पडली देखून रडचे म्हण न्ही ते. ओके
1: जळ्यार सगळे रडटा.
0: जळ्यार सगळे रडटा आनी ताका कांय गदक जाता जाल्यार ते रडटा. ताका कांय इच्छींग जाता जाल्यार ते रडटा. ताका करपूंक कळना कळ्ळें ताका सांगूंक कळना आमचे कडेन देखून ते रडटा. सो ताका आमी अनेक दिश्ट दिवचे ते पुरो आय थिंक विल्सनाच्या कुटुंबांनी सांगचे सामा म्हळ्यार आमी फस्ट तशेंच पत्येतल्या बट कांय ना देवाडे बरें करून मागल्यार बरें करून आसल्यार कांय जायना तयली पुरो सांगती भुरगीं
1: बरें. ओके तुजे ह्या चिंतपा विशीं अशें एक चिंतप आसा तर कारण तुवें जायतीं पदां म्हळ्यार तांतलें एक पद युट्यूबार वादाड उठयल्लें आसा दर्याच्या दर्याच्या लारारी हेनरी डिसोजाचें पद हें. आतां तूं तुकत फिचरायज केलां त्या पदांत आनी भोवशे दर्याच्या देगेर आसाय तूं ओरिजिनल सोंगाचें की हें सोंग म्हणजे तातूंत ओरिजिनली बरें आसा ताचे विशीं म्हळ्यार तें जल्मल्लें आनी हें सोंग जल्मलें केदार आमी ओरिजिनल आहे त्याला विसरूंक ना की त्या पहिले मूळ तेंत झाल्यान. बट हंगासर तुम्ही ताका व्हिडिओ कंपोजिशनातल्यान हे हंगासर आणखी लोकांक लागले असा ते पद आम्ही ऐकून या. कॅरन क्रास्टन सिंग केले एक सुबीत गायन केले पद असा दर्याच्या लारारी मुळांत हेनरी डिसोजान लिखलेले आणि ते पद मुळांत दुसऱ्या निंस गायिल्ले असा आणि आता हंगासर ताचे वर्षन हांव तुमच्या खातीर प्ले करणार असा. तुम्ही फोन करा 6364204949 संख्या कॅरन संगत उलवेत ताका अभिप्राय तुम्ही सांगवेत आणि तुमचे शब्बास्की सोऱ्यात. तर आता हे सुबीत पद तुमच्या खातीर

0: पुरदिक पिणी ताळो मळो कार्यक्रमा मोगो असं स्वागत आहे. कोण असं रेडिओ सारंग 107.8 एफ एम रंगरंगाळशिनी फोन करा 6364204949 संख्याक. आमच्या संगता कॅरन क्रास्ता जर असं मोगो चनो त्याच्या संगता वलया नीव कुड करे माडी माताडबोदु 6364240949 ई संख्येगे ओंदु कष्टद सन्निवेशदिंद मेल बंदु इवत्तु गायकियागि प्रज्वलिसुतिरुवंत ಕ್ಯಾರನ್ ಕ್ರಾಸ್ತ ನಮ್ಮ ಜೊತೆಗಿದ್ದಾರೆ. ಸೊ ಮೂರು ರಾಜ್ಯಗಳಲ್ಲಿ ಬದುಕು, ಚಿಕ್ಕಂದಿನಲ್ಲೇ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ನಂತರ ತನ್ನ ಜೀವನದಲ್ಲಿ ಶಿಕ್ಷಣವನ್ನು ಪಡೆದು ಅದೇ ರೀತಿ ನಮಗೆ ಗೊತ್ತಿದೆ ನಿಹಾಲ್ ತವರು ಅವರು ಓದುತ್ತಿದ್ದಂಥ ಶಾಲೆಯಲ್ಲೇ ಕಲಿತು. ಸೊ ಜೂನಿಯರ್ ಸೀನಿಯರ್ ಆಗಿದ್ದರು. ಸೊ ಅಲ್ಲಿಂದ ಆರಂಭಿಸಿದ ಸಂಗೀತದ ಪಯಣ. ಈಗ ಅವರು ಸಾಕಷ್ಟು ಹಾಡುಗಳನ್ನು ಹಾಡಿ, ಭಕ್ತಿಗೀತೆಗಳನ್ನು ಹಾಡಿ ಯು ಕೆಯರಿಗೆ ಹೋಗಿ ಅವರು ಕ್ವೀನ್ ವಾಯ್ಸ್ ಆಫ್ ಕೊಂಕಣ್ ಅಂತ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಅವ್ರ ಜೊತೆ ಮಾತಾಡಬಹುದು, ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಸೊ ಕ್ಯಾರನ್ ನಿಮ್ಮಾಣೆ ಮಂಟೆ ಹಾಕೋಲೆ ಫಕತ್ತೆ ದಾಮಿಂಟ ಅವ್ರಲ್ಲ ಸೈತಿ ಒಲೈಲೆ ಆಮಿ ತುಜರಾಗಿ ಸರ್ ತನ್ನ ಅನೇಕ ಸವಾಲ ಮುಗಲೆ ಸ್ವಪಾಣಿಕೆ ತುಜೆ ಡ್ರೀಮ್ಸ್ ಗೀತೆ ಕ್ಯಾರನ್ ನನ್ನ ಪೊದ ಹೈಲೆ ಅಂತ ತುಜೆಸ್ ಕತಿರ್ಗ ಡೆಲ್ಲಿ ಪೊದ ಹಿಂಗೈಲಿ ಅಂತ ಯಾ ಅದ್ಲೇನಿಗೆ ಐಲಿ ಆ ಪೊದ ಅವನೋ ರೂಪ್ ದೇವನು ತೇ ತೂಕ ಪಸ್ಸಂಜಲ್ಲಿ ಪೊದ ಸಂಚ ರಿಕ್ವೆಸ್ಟ್ ಅವರಿಗೆ ಇಲ್ಲ ಸರ್ ಈ ಕಾಲ್ ಇವನ ಸ ಪೊಳಯ್ಯ ಕೋಣ ಚೆಮ್ಮಣ. ಹಲೋ ನಮಸ್ಕಾರ. ನಮಸ್ತೆ ರತ್ನ ಶೆಟ್ಟಿ ಉಲಯ್ಯ.
1: ನಮಸ್ತೆ ಮೇಡಮ್.
2: ತುಂಬಾ ಚೆನ್ನಾಗಿ ಮಾತನಾಡಿದ್ರಪ್ಪ. ಫಸ್ಟ್ ಇನಿಂದ ಲಾಸ್ಟ್ ತನಕ ನೀವು ರಿಸಲ್ಟ್ ಬೇಕಾದ ನಿಮ್ಮ ತಂದೆ ಮಲಗಿದ್ರು, ನಾವು ನೋಡ್ಲಿಲ್ಲ ಬಂದ ಮೇಲೆ ಅದೆಲ್ಲ ಕತೆ ಕೇಳಿದೆ. ನೀವು ನಿಮ್ ಕತೆಯನ್ನು ನಮ್ ಸ್ಟುಡಿಯೋಗೆ ಬಂದು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ. ಮತ್ತೆ ನೀವು ಹಾಡಿದ ಹಾಡು ತುಂಬಾ ಚೆನ್ನಾಗಿತ್ತು.
1: ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ಫಸ್ಟ್ ಇಂದ ಶುರುವಿಂದ ಕೇಳಿದಕ್ಕೆ ನಿಮ್ಗೆ ಸಹ ತುಂಬಾ ಧನ್ಯವಾದಗಳು.
2: ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದ್ರು ತುಂಬಾ ಖುಷಿ ಆಯ್ತು. ನೀವು ಇನ್ನೊಮ್ಮೆ ಬನ್ನಿ ಮೇಡಮ್.
1: ಖಂಡಿತ ಖಂಡಿತ, ನನ್ಗೂ ತುಂಬಾ ಸಂತೋಷವಾಯ್ತು ಇಲ್ಲಿ ಬಂದು. ಖಂಡಿತವಾಗಿ ನನ್ನನ್ನು ಕರೆದ್ರೆ ನಾನು ಖಂಡಿತವಾಗಿ ಬರ್ತೇನೆ ಇನ್ನೊಮ್ಮೆ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ರತ್ನ ಶೆಟ್ಟಿ ಉಲೈಲಿ ಖುಷಿ ಇದಲ್ಲಿ ತಿನ್ನಿ ಉಲೋ ತಿನ್ನಿ ಹಾಯ್ಕನೆ. ಡ್ರೀಮ್ಸ್ ಕ್ಯಾರನ್ ಆಚೆ ಸಂಗೀತ್ ಸಾಂಗ್ಸ್ ನೈಟ್ಸ್ ಕಿಚ್ಚೆ ಯೋಜನೆ ಮನೆಯಸಾಗಿ
1: ವೈ ಅತಾ ಮುಜೆ ನೆಕ್ಸ್ಟ್ ಯೋಜನ ಮುಜಿನ್ಸ್ ಏಕ ಮುಜೆ ಮಳ್ಳೆ ಏಕ ನೈಟ್ ಕರಿ ಜೆ ಮಳ್ಳೆ ಮಕ ಮುಸ್ತು ಆಶಾಸ ತಕ ಏಕ ಜೋಗ್ ತಗೊಂಡಾಜೆ ಸಪೋರ್ಟ್ ಮಳ್ಳೆ ಜಲರ್ ಕಂಡಿ ಜೋ ನಿಂತೆ ಈ ಸಪೋರ್ಣ ಜಾರಿ ಕೊರುಂಗ್ ಜಾತಾ ಕಿತಾಕ್ ಮಳ್ಳೆ ಸಪೋರ್ಟ್ ಮಂತನ ಕಾಲಿ ಮಕ ಏಕ್ಲೆ ಕಾಂಟ್ರಿಬ್ಯೂಟ್ ಕೊರುಂಗ್ ಜೈನಾ ತನೆ ಸಕ್ಕಡನ್ ಸೋ ಏಕ ಸಂಗತ್ ಮಳ್ಳೆ ಜಲರ್ ಸ್ಪಾನ್ಸರ್ ಜೋಂದಿ
0: ಮಿನಿಮಮ್ ಏಕ 4 ಲಕ್ಷ ಕೋಣಿ ತೆ ಯುವಾ ಸೈದು
1: ಕೋರ್ಸ್ ಅಸ್ತಾ ವೈಗೆ ತಶೆ ಮಂತನ ಕಂಡಿ ಜೋ ನಿ ತಶೆ ಕಾಯಿ ಕೋಣಿ ಮಣಿ ಜರ್ತ ಸ್ಪಾನ್ಸರ್ ಹೋತಿ ಜಲರ್ ಕಂಡಿ ಜೋ ನಿ ತಂಕ ಏಕ ಬರೇಕನ್ ತಂಚೆ ಎಕ್ಸ್ಪೆಕ್ಟೇಷನ್ ಆಕ
0: ಮಿನಿಮಮ್ ಅದ ತುಜೆ ಇಲ್ಲೇ ಇಲ್ಲೇ ಸೋರ್ಸ್ ಅಸಲ್ಲ ರೀ ಮೇಜರ್ ಸೋರ್ಸ್ ಲೈಕ್ ಸೌಂಡ್ಸ್ ಲೈಟ್ಸ್ ತೆಪುರ ಜೈಜೆ ಪಟ್ಟ ನಂಗೆ ಲೋಕಾಸ ಪಟ್ಟಿ ಮುಯ್ದ
1: ಅಲ್ಲಿ ನೆಕ್ಸ್ಟ್ ಮುಜೆ ಡ್ರೀಮ್ ಕಾಲೆ ಮಳೆ ಮುಜೆ ಬುರ್ಗಿ ಅಂತ ಮುಜೆ ಸ್ಟೂಡೆಂಟ್ ಸಂಪೂರ ಶಿಕ್ಷಿ ಸೊ ತಂಕ ತಂಚೆ ಡ್ರೀಮ್ ಅಚೀವ್ ಕೊರೋಂಕು ತೇ ಮುಜೆ ನೆಕ್ಸ್ಟ್ ಅಟ್
0: ಲೀಸ್ಟ್ ಸುಜಾ ಬುರ್ಗಿ ನೆ ಇಂಟರ್ನ್ಯಾಷನಲ್ ಲೆವೆಲ್ ಶೈನ್ ಸಂಚೆ ಮುಜೆ
1: ತಾನಿ ಶೈನ್ ಜೈಜೆ ಮಳೆ ತೇ ಮುಜೆ ನೆಕ್ಸ್ಟ್
0: ಓಕೆ ರಿವ್ಯೂ ಸಾರಂಗ ತು ಐದೆ ಯಾಸ ತು ಶಿಕರ್ಲೆ ಸಂಸ್ಥೆ ಇಂದ ಅಷ್ಟ ಮಳೆ ಬಹುಶ ರೇಡಿಯೋ ಸಾರಂಗ ತು ಆಸ್ ಕಲ್ಸೋನೆ ಪೈಲೆ ಮಸ್ತ್ ಪೈಲೆ ತ ನೋಡ್ಕೆ ಸ ತು ಡಿಗ್ರಿ ಶಿಕ್ತನ ಸ ಕಶೆ ಬಗ್ಲೆ ಆದಂಗ ಸರಿ ಅಂತ ಕ
1: ಮಸ್ತ್ ಖುಷಿ ಜಲಿ ಮುಜೆ ಫಸ್ಟ್ ಲೈವ್ ಇನ್ ರೇಡಿಯೋ ಮುಂಚೆ ಆನ್ ಏರ್ ಫಸ್ಟ್ ಲೈವ್ ಎಕ್ಸ್ಪೀರಿಯನ್ಸ್ ಮಗ ಎದ್ದೋಳ್ ಮೇಳೋ ನಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನಿ ತುಜೆ ಒಟ್ಟು ಮಗ ಮಸ್ತು ಖುಷಿ ಜಲಿ ತುಕ ಬರೇ ದೇಣೆ ಅಸ್ತಾ ರೋಷನ್ ಮಸ್ತು ಬರೇಗಂತೂ ಊಲೆ ಇದ್ದ ಅನಿ ಖುಷಿ ಜಲಿ ತುವೆ ಮುಜೆ ವಿಷಾಂತ ಇಲ್ಲ ರಿಸರ್ಚ್ ಕೆಲ್ಲೆ ಅನಿ ಮಗ ಮಸ್ತು ಬರೇ ಜಲ್ಲೆ ಪಟ್ಲೆ ಏಕ್ ಒನ್ ಅವರ್ ಬಾರಿ
0: ಸ್ಪೆಷಲಿ ಇದಕ್ಕೆ ಪೂರ ತೆಗೆಬಿಟ್ಟಿದ್ದೆ ಡಾಡಾಸ್ ಉಡಾಸ್ ಕಟ್ ಅವಕಾಶ ಕ್ಯಾರನ್ ಮಸ್ತ್ ಖುಷಿ ಜಲೇ ಇತ್ತು ಜಡು ಲೋನು ಪುಣ ಎಂ ಟಿ ಜಿ ಮುಜೋ ತಾಳೋಗಾಯ್ತಲ್ಲ ಇಟ್ ಈಸ್ ಅ ಬ್ರೇಕಿಂಗ್ ಕಲೆ ಮಂಟದ ಜಾವ್ ಪುರ ತುಂಬ ವಿನ್ ಜಾವ್ನ ಸೆಮಿಫೈನಲ್ ಪೌಲ್ ನಿಂದ ರೀ ಬಟ್ ವರ್ಲ್ಡ್ ರೆಕಗ್ನೈಸ್ ಯು ಥ್ರೂ ದ್ಯಾಟ್ ರಿಯಾಲಿಟಿ ಶೋ ಮಳೆ ವರ್ಲ್ಡ್ ವೈಡ್ ತೇದಲ್ಲೇ ಸೆಮಿಫೈನಲ್ ಅಮಿಷ ರೇಜಿದಲ್ಲೇ ತೈ ತು ಕಕ್ಕಿತೆ ನೋ ವಯಸ್ಸು ನಾವು ಶಿಕ್ಕ ಮಳೆ ಮಳೆ ಮಸ್ತು ರಿಯಾಲಿಟಿ ಶೋ ಪೊಳೆಯಿಲ್ಲ ಜಾವ್ ಪುರ ತೊಡೆ ಅಂತ ಕಂಟೆಸ್ಟ್ ಅಂತ ಅಂಕ್ ಜೋರ್ ಖರ್ಚೆ ಅಸ್ತ ಜಡ್ಜ್ ಹಂಚೆಗೆ ಪುಣ ಹಂಗ ಅನಿತೆ ವಿಭಿನ್ನ ಅಸ್ತದ ಮಳೆ ತೊಡೆ ಶೋ ಅಂತ ಅತಶ ಮಂಟಸ್ತನ ತಂಚಿನ ತುಕ ಪೂರಕ್ ವಾತಾವರಣ ತುಜ ಜೀವಿತ ಕೇಕ್ ನೋವೇ ದಿಶಾ ಕಶಿ ದಿವಸಕ್ಕೆ
1: ಮಕ್ಕಳ ರಿಯಾಲಿಟಿ ಶೋಚೆ ಮಸ್ತು ಐಡಿಯಾ ನಾ ಅಂತ ತಿಂತ ಮುಜೆ ಫಸ್ಟ್ ಎಕ್ಸ್ಪೀರಿಯನ್ಸ್ ರಿಯಾಲಿಟಿ ಶೋ ಅನಿ ತಿಂತ ಚೋಪ್ರ ಕಂಚ ರಿಯಾಲಿಟಿ ಶೋಕ್ಕೆ ಪಾರ್ಟಿಸಿಪೇಟ್ ಕೂರು ನಾನು ಎಂತ ಚೋಪ್ರ ಅಂತ ಯೋನ್ ಚೆಂತಿಗೆ ನೆಕ್ಸ್ಟ್ನೆ ರೈಜಿ ವರ್ಲ್ಡ್ ಸ್ಟಾರ್ ಕಾಲೆ ಸಿಂಗಿಂಗ್ ಸ್ಟಾರ್ ಸಿಂಗಿಂಗ್ ಅಂತ ರಿಯಾಲಿಟಿ ಶೋ ಯೋನಸ ಸೊ ತೋ ಮುಜೆ ಫಸ್ಟ್ ಎಕ್ಸ್ಪೀರಿಯನ್ಸ್ आणि सांगचे जाल्यार ती कांय मस्त बरी आसलेली तांचे कांय जोर तशें पुरो कांय नासलें जोर करचें आनी पुरो आमकां
0: इम्प्रोवायज करूंक मस्त
1: मस्त टायम मेळ्ळो आमकां हर एक राउंडाकी शिकोंक जावंक पुरो आनी थंय हांव वीन जावं ना जाल्यारय म्हाका थंय थंय गेल्या मागीर मस्त एक्सपोजर मेळ्ळो टिवीर मस्त जाणांनी पळोवन हांव कॅरन शिरताडी आनी म्हजो गांवाक एक रेकग्नेशन मेळ्ळें ताचे मागीर हांवें सांगचें ताचे पयलें काली आमचो लॉयर शिरताडी म्हणटा
0: ना शिरताडी विलियम पिंटो
1: विलियम पिंटो ताचे नांव एक येताले आतां शिरताडी हो कॅरन म्हणटना म्हाका एक
0: जेसन
1: पेरेरा आसा एमसी करता मागीर कॅरन म्हणटना म्हाका मस्त संतोश जाला मस्त जाणां म्हणटले की हांव शिरताडी तंगी तूं
0: कर्मेल मेळटा सवळेक तुमी एक अनेक पाकां वचोवचे बरें केलें
1: आनी मस्त जाणांनी कोण कंपोजर्स आसात प्रोड्युसर्स आसात ताणी म्हाका वळखले इवन तो हांव तेय वीन जावना जाल्यार लोकांची काळजी हांवें जिकली म्हण म्हाका मस्त
0: आनी थोडे अवकाश तुका सोदून आयले
1: मस्त अवकाश म्हाका मेळ्ळो मस्त अवकाश मेळ्ळो आफ्टर एमटीजी
0: सो एमटीजी उपरांत
1: हांव मस्त रुणी आसा
0: ओके अशें तुवें जायतो एक वावर हांगासर केल्लो आसाय आनी तुज्या कुटुंबा विशीं तुवें जायतें सांगलें आसाय शिकप आमकां भोव गरजेचें एम कॉम केलां हांवें तुवें एम कॉम शिकप तुवें तुज्याच मुखांत एक आतां कशें तुवें एका सायडीन तुजें म्युजिकाचे क्लास सुरू केल्ल्या प्रमाणे तेत शिकपाचें एक बेज घेवन तुवें थोड्या विद्यार्थ्यांक ट्युशन दिवचें चिंता पिवन हांगे
1: आयला आनी कालूच हांवें डिस्कशन केलां आनी म्हाका इसारला समेत मस्त जाणांनी की ये ट्युशन दिताना तुका ही ट्युशन दिवयेत घे म्हणून इसारलाय आनी कालूच कालच्या कालूच म्हज्या फॅमिलीन हांवें डिस्कस केलें म्हजी विल्सनाची आकय आसा घरा आमगेर शी इज अ सिनियर मोस्ट आमच्या घरा सो तिणें म्हणलें की ये एक कॉन्सेप्ट पळय बिकॉज एनिवे तुवें शॉप काण गेलें आनी हफ्त्याक 3 दीस मात्र तूं म्युजीक शिकयताय सो उरले दीस तूं त्या ट्युशनाक जाय जाल्यार
0: अकाउंटन्सी बिजनेस स्टडीज तुका शिकोवचें शिकलो सब्जेक्ट
1: सब्जेक्ट सो पळय म्हाका तशें मस्त जाणां स्टुडंट एक 4 जाणां म्हणून मेळ्ळ्यार आय कॅन स्टार्ट वीथ दॅट एज
0: ओके आनी आतांच्या काळार मस्त कित्याक म्हळ्यार क्लासरुमाचे एटमोस्फियर भुरग्यांक पावना कित्याक म्हळ्यार काय म्हणटात सिरीज ऑफ हॉलिडेज आयले जाल्यार ह्या भुरग्यांक डेप्तर मार्क्स काडी जाल्यार स्पेशली चार्टर्ड अकाउंटंट जावंक परत गायडन्स जायचें पडटा देखून अशें आनी तुवें गायिल्ले पदां पैकी एकांतरा पैकी खंयचे तरी एक तूं येदोळ आमी अशें प्ले केलें मात्र बट तुज्या ताळ्यांत हांव एक ल्हानशें पदांचे 2-3 लायन्स सिंग करचें जाल्यार तुवें हांगा ताचे पयली एक कॉल येवन आसा पळोवया कोणाचे म्हणून हॅलो नमस्कार हॅलो नमस्ते
3: श्री गुरु गौरंग गदाधर नित्यानंद अद्वैत हरे कृष्ण राधे राधे क्रिस्टो क्रिस्टो जीसस हालेलुया नमस्कार ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿಮಂಜುನಾಥನ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ ಮೇಡಮ್ ತುಂಬಾ ಕಾಂಗ್ರಾಚುಲೇಷನ್ ಕನ್ನಡದಲ್ಲಿ ಮಾತಾಡ್ತೇನೆ
1: ತುಂಬಾ ಥ್ಯಾಂಕ್ಸ್
3: ಲಂಡನ್ ಅಲ್ಲಿ ಒಂದು ಇದರಲ್ಲಿ ಭಾಗವಹಿಸಿದ್ದೀರಿ ಅದಕ್ಕೆ ಮತ್ತೆ ನಿಮ್ಮ ವಾಯ್ಸ್ ಅಲ್ಲಿ ಒಂದು ಪ್ಯೂರಿಟಿ ಒಂದು ಮುಗ್ಧತೆ ಮತ್ತೆ ಹಾರ್ಟ್ ವಾರ್ಮಿಂಗ್ ಲೈವ್ಲಿನೆಸ್ ಇದೆ ಅದು ಅದು ಕೇಳುವಾಗ ನನಗೆ ನಮ್ಮ ಗಾಡ್ ಫಾದರ್ ಸುದೇವಿ ಮತ್ತೆ ಕಿಶೋರಿ ಮೋಹನ್ ಅಂತ ಇದ್ದಾರೆ ಈ ಪ್ಯೂರ್ ಭಕ್ತಿ ಮತ್ತೆ ವೃಂದಾವನ ದರ್ಶನದಲ್ಲೆಲ್ಲ ಹಾಡ್ತಾರೆ ಬೇರೆ ಬೇರೆ ಕಡೆ ಕಾನ್ಸರ್ಟ್ ಎಲ್ಲ ಕೊಡ್ತಾರೆ ಮತ್ತೆ ಹಾಗೆ ನಿಮ್ಮ ಹಾಗೆ ಸುಮಾರು ಲೆಜೆಂಡರಿ ಸಿಂಗರ್ ಎಸ್ ಜಾನಕಿ ಆಗ್ಲಿ ಲತಾ ಮಂಗೇಶ್ಕರ್ ಸುಮನ್ ಘಾಟೆ ಇವರೆಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಈ ಭಜನ್ ಅಥವಾ ಕ್ವಾಯರ್ ನಿಮ್ಮ ಹಾಗೆ ಕ್ವಾಯರ್ ಅಲ್ಲಿ ಎಲ್ಲ ಹಾಡಿದ್ದು ಅದೇ ಮೂಲ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ ಅದು ತುಂಬಾ ಹೆಲ್ಪ್ ಆಗ್ತದೆ ಅಂತ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅಂತ ಅದು ಎಷ್ಟು ಹೆಲ್ಪ್ ಆಗ್ತದೆ ಅಂತ ಸ್ವಲ್ಪ
0: ಹೇಳ್ಬೋದಂತ ಸುಧಾನ ಈಗ ಸವಾಲ್ ಗಾಲೆ ಕಶೇ ಐ ಮೀನ್ ಗಾಲೆ ಡಿವೋಷನಲ್ಸ್ ಮಂಜೆ ಕಂಚೆ ಧರ್ಮ ಜಾನೆ ನಮ್ಮ
1: ಬ್ಯಾಕ್ ಗ್ರೌಂಡ್
0: ಬೇಸ್ ಕಶೇ ಯೂಸ್ ಆಸಾ ಕರ್ತಾ ಮನ್ ಮನಲ ತುಜೆ ಪ್ರಕಾರ ಕಾಲೆ ಸಂ ಕಶೇ ತಕೆ
1: ಕಂಡಿತ ಜಾನೆ ಆ ಮತ ಕಾಯರ ತೋನ್ ಮಕ ಮಸ್ತು ಬೇಸಿಕ್ ನಾಲೆಜ್ ಮೇಳ್ಲಾ ತಮ್ಮ ಜಾಂಗ್ ಪುರ ಪಿಚ್ ಜಾಂಗ್ ಪುರ ರಿದಮ್ ಜಾಂಗ್ ಪುರ
0: ವಾಯ್ಸಸ್
1: ಓಯ್ ಮಸ್ತು ವಾಯ್ಸಸ್ ಗಳ್ಚೆ ದಟ್ ಇಸ್ ಎಕ್ಸ್ಟ್ರಾ ದಟ್ ಇಸ್ ಪ್ಲಸ್ ಫಾರ್ ಕ್ಯಾಥಲಿಕ್ ಕಮ್ಯುನಿಟಿ ಸಂಗೀತ ಬಿಕಾಸ್ ಕಾಯರ್ ಅಂತ ಖಾಲಿ ಮೆಲೋಡಿ ಮಾತ್ರ ಏನ ಆಲ್ಟೋಸ್ ಮಾಗೇರ್ ಟೆನರ್ ಸೊ ಸುಪ್ರಾನೋ ಸೊ ತಶೇ ಮಂತನಾ ತುಕ ಹಾರ್ಮೋನಿಸ್ಚೆ ಏಕ್ ನಾಲೆಜ್ ಮೇಳ್ಲಿ ಸೊ ಆಲ್ ದೋಸ್ ಥಿಂಗ್ಸ್ ಏನ್ ತುಕ ಪ್ಲಸ್ ಆಸ್ ಅ ಸಿಂಗರ್ ಆಕ ಸೊ ತುಕ ಡೈಲಿ ಹಂಗ ಎವ್ರಿ ಸಂಡೇ ವೀಕ್ಲಿ ಒನ್ಸ್ ತುಂ ತೆ ವಾರ್ಮ್ ಅಪ್ ಕೆಲ್ಲೆ ಬರಿ ಜಾತಲೆ ತುಜೆ ವಾಯ್ಸ್ ಟ್ರೇನ್ ಕೆಲ್ಲೆ ಬರಿ
0: ಓಕೆ ಕರನ್ ದೂನ್ ಸವಲ ಅಮ್ಚಾ ಹೆರ್ ಭಾಷೆಚಾ ಐಕೋಪ್ಯಾಂ ಕತೆರ ಅಮೆ ಕೊಂಗಣಿ ಪದಂತ ಪ್ಲೇ ಕೆಲ್ಲೆ ಅಸತ ಕಂಚೆ ಪದ ಗೌಂ ಕಶತೆ ತು ಏಕ್ 4 ಲೈನಿ ಕಾಲ ಮೆಲೋಡಿಸಂ ಸಿಂಗ್ ಕರ್ಷೆ ದಲೆ ತುಸ್ ಹಿಂದಿ ಯಾರ್ ಕನ್ನಡ ತಾಂತ
1: ಕನ್ನಡ ತ ವ್ಯೂವರ್ಸ್ ಮಕ ಇದೊಳ ಮದೋಗಲ ನೈಲಿ ತ ತಂಚೆ ಕತೆರ ಏಕ್ ಪದ ಸಂಗ ಕಶತ

0: ಡೆಫಿನೆಟ್ಲಿ ಯಾವತ್ತರ ಸಂಗತ ಮಂಗಸ್ತರ ಕಾರ್ಯಕ್ರಮ ಕೇರ್ಕರ್ತ ಮಳೆ ನಿಂತು ಹೋದ ಮೇಲೆ ಮಾತುಕತೆ ಮುಗಿದ ಮೇಲೆ ಇನ್ನೂ ಕೂಡ ಕೇಳುವಂತ ಆಸೆ ಮೂಡಿದೆ. ಆದರೆ ಸಮಯದ ಅವಕಾಶ ಮುಗಿದು ಬಂದಿದೆ. ಕ್ಯಾರನ್ನ ದೇವರಂಗರ ಮುಂಟಂತುಕ ಹಿಂಗ ಸರಿ ಏವಂತುವೆ ರೇಡಿಯೋ ಸಾರಂಗರ್ ಏಕ್ ಗಂಟು ಸೊಬೈಲೈ ತಾಳೋ ಮಾಡೋ ಕಾರ್ಯಕ್ರಮ ಅಂತ ಉಲೈಲೈ ಆನೆ ಅಂಶ ಐಕೋಪಿ ಅಂತುವೆ ತಂಚ ಉತ್ತರಾಂಕ್ ಸಂತುಷ್ಟ ಗೆಲ್ಲ ಸ ಪರತ್ ತುಕ ರೇಡಿಯೋ ಸಾರಂಗಚ ನಿರ್ದೇಶಕ ನವಿ ತರ್ಫೇನ್ ಅಂಶ ಸರ್ ಐಕೋಪಚ ತರ್ಫೇನ್ ಸಿಬ್ಬಂದಿ ವರ್ಗಚ ತರ್ಫೇನ್ ಆಸ ತಳೋ ಮಳೋ ಕಾರ್ಯಕ್ರಮ ಸೊಬಾಯ ಸೊಂಟು ಸೊಬ ಇಲ್ಲಿ ಹಾಕ ದೇವರಂಕರ ಮುಂಟ ತುಜನ್ ಕಿತೆ ಮೀಸ ಅಂತೇ ನೋವೇ ಕರ್ತಾಯ ಸುರುಕಲ್ಲ ತಕಾಯ ಜೈತ ಮಾಕ್ತಾ ಅನಿ ಭರ್ಪೂರ್ ಬುರ್ಗ್ಯಾಸ ಸಂಗತ ಮೇಡೋದಿ ಅನಿ ತುಜ ಜೀವಿತ ಅಂತ ಅನಿಕೆ ಸೈತೆ ಒಂದ್ ಸಾಮನಾಶತ ದೇವಾಚ ಆಶೀರ್ವಾದ ಮಾಕ್ತಾ
1: ಅವಕಾಶ ದಿಲ್ಲ ಮಕ ರೋಷನ್ ತುಕ ತಶನ್ಸ್ ರೇಡಿಯೋ ಸಾರಂಗ ಗಾಂ ಸದಾನ್ಸ್ ಆಭಾರಿ ಜಾವನಸ ದೇವರಂಕರ ಮುಂಟ
0: ತರ್ ಮುಗಚನು ಐಸಾಸಲ್ಲೋ ತಾಳೋ ಮಾಡೋ ಅಂಗಡೋ ಹಂಗಸರ ಮೀ ಸುಂಪೈತಾಂ ಪರತ್ ಮೆಳ್ತಾವ ಏವಂಚ ಹಪ್ತಿಯನ್ ತಾಳೋ ಉಮಾಳೋ ಅಂಗಡಿ ಅಂತ ಅನೇಕ ನವ್ಯ ಸೈರ್ಯ ಸಂಗತ ಅಸ್ತಲೋ ಅಂಚ ಸಂಗತ ಯಾ ವಿದಿರ್ ಅನೆ ತಜ ಸಂಗತ ಮೇ ಉಲೋವ್ಯ ಐಕತ್ರವ ರೇಡಿಯೋ ಸಾರಂಗಕ್ಷ 7.8 FM ಈ ಜೌನಸ ರಂಗ್ ರಂಗಾಳ್ ಜಿನಿ ಸುಮೈಸ್ತಾಂಕ್ ಪರತ್ ದೇವ್ ಬರೆಂಕರು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷ ಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 5ನೇ ಕಂತು.
1: ಏನು ಮಾಡಿದ್ರ
2: ಮಾರಿ ಸಂತಾನಗಳು ಒಬ್ಬೊಬ್ಬರೇ 100-100 ಮಂದಿ ತಿನ್ನುವುದನ್ನು ತಿನ್ನುತ್ತಾರೆ. ಕೆಲಸಕ್ಕಾಗದ ಪಾಪಿಗಳು ನಮ್ಮ ಮೇಲೆ ಮಲ್ಲಯುದ್ಧಕ್ಕೆ ಬಂದರು. ಮಲ್ಲಯುದ್ಧವನ್ನು ಕಾಣಬೇಕು ಅಂತ ಗೊತ್ತಿದೆ. ಒಬ್ಬ ಬಿದ್ದ, ಮತ್ತೊಬ್ಬನು ಬಿದ್ದ, ಇಬ್ಬರು ಶತ್ರು.
1: ಏನು ಮಾಡಿತ್ತು
2: ಆನೆ ಮತ್ತೇರಿ ಮತ ತುಂಬಿ ಬರುತ್ತಿರುವ ಮತದಾನಿಗೆ ನನ್ನ ಪದದಿಂದ ಮದೆದೆ. ಆನೆ ಸತ್ತು.
1: ಏನಾದರೂ ಹೇಳಿದರೆ ನಿನ್ನ ಹಲ್ಲು ತೆಗೆದೇನು.

ಸಾರಿಗೆ ಲೋಕದಲ್ಲಿ ಬದುಕಿಲ್ಲ. ನಮ್ಮ ಅವತರಣದ ಉದ್ದೇಶವೇ ಧರ್ಮ ಸ್ಥಾಪನೆ. ಯಾರೇ ಆಗಲಿ ಎತ್ತರದ ಪೀಠದಲ್ಲಿ ಕುಳಿತರೆ ಸಾಲದು, ಕುಳಿತ ನಂತರ ಅವ ಧರ್ಮಯುಕ್ತವಾದ ಕರ್ಮವನ್ನೇ ಸಗಬೇಕು. ನಮಗೆ ನಾವು ಯುವಕರಿದ್ದೇವೆ, ಈ ಸಲ ಮೇಲೆ ಕೂತುಕೊಳ್ಳುತ್ತೇವೆ, ಆರ್ಯಾವರ್ತದ ಪರಂಪರೆ ಬದಲಿಸ್ತೇವೆ ಅಂತ ಕೂತವನಿಗೆ ಆಗುವ ಗತಿ ಕಂಸನ ಗತಿ. ಅವನ ಮುಂದೆ ನಮ್ಮಂತವರು ಯಾರಾದ್ರೂ ಹುಟ್ಟಿಕೊಳ್ತಾರೆ ಅವನನ್ನು ಎಳೆದು ಹಾಕಲಿಕ್ಕೆ. ಹಾಗಾದ ಕಾರಣ ಕಂಸನನ್ನು ಕೊಂದ ನಾವು ಪೀಠವನ್ನು ಅಪೇಕ್ಷಿಸುವುದಲ್ಲ. ಏನಿದ್ದರೂ ನಮಗೆ ಕೇಂದ್ರ ಸ್ಥಾನದಲ್ಲಿ ಇರುವಂತಹದ್ದು ಈ ಮಥುರಾವಣಿ. ಏನಿದ್ರು ಕೇಂದ್ರದ ಪೀಠದಲ್ಲಿ ನಾಲ್ಕು ತಲೆ ಕೂದಲಾದರೂ ಬಿಳಿಯಾದವರೇ ಕೂತುಕೊಳ್ಳಬೇಕು. ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದೂ ಇಲ್ಲ. ಆದ್ದರಿಂದಲೇ ಹೊಣೆಗಾರಿಕೆ ಹೊತ್ತಂತಹ ಹಿರಿಯರಾದ ಉಗ್ರಸೇನರನ್ನು ಪೀಠಕ್ಕೇರಿಸುವ, ಬಂಧಿತರಾದ ನಮ್ಮ ಬಂಧುಗಳನ್ನು ತಂದೆ ತಾಯಂದಿರನ್ನು ಬಂಧಮುಕ್ತಗೊಳಿಸುವ, ಮುಂದೆ ಲೋಕಹಿತದ ಚಿಂತನೆಗೆ ತೊಡಗುವ

ಅವಕಾಶ ಎನ್ನುವುದು ಹೇಳಿ ಬರುವುದಿಲ್ಲ. ದಾನವಾಗಿ ಒದಗಿ ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವನೇ ಜಾನನಾಗಿರ್ತಾನೆ. ಈ ಅಭಿಮನ್ಯನ ಪಾಲಿಗೆ ಇಂತಹ ಒಂದು ಸುವರ್ಣಾವಕಾಶ ಒದಗಿ ಬರ್ತದೆ ಎನ್ನುವ ಹಾಗೆ ನಾನು ಯೋಚಿಸಿದವನಲ್ಲ. ಆಚಾರ್ಯ ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಬೇರೆಸುವುದಕ್ಕೆ ಸಮರ್ಥರು ಯಾರು ಇಲ್ಲ ಎನ್ನುವ ಹಾಗೆ ದುಃಖಿಸ್ತಾ ಇರುವಂತಹ ದೊಡ್ಡಪ್ಪನ ಬಳಿಗೆ ಹೋಗಿ ಚಕ್ರವ್ಯೂಹವನ್ನು ಭೇದಿಸಿ ಬರ್ತಾನೆ. ಜಯಲಲನನ್ನು ಒಲಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಆಶೀರ್ವಾದವನ್ನು ಧುರವಿಡಿಯವನ್ನು ಪಡೆದು ಬರೀತೇನೆ. ರಣಕ್ಷೇತ್ರವನ್ನು ಸೇರುವ ಪೂರ್ವದಲ್ಲಿ ಮುಂದುವರಿಯುವುದು ಸರಿಯಾಗ್ತದೋ ಅದಕ್ಕಾಗಿ

ಮಥುರಾವೀಳ್ಯ ಕೈ ಸೇರಿದ ಕ್ಷಣ ಆದಷ್ಟು ಬೇಗನೆ ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕು, ಶತ್ರುಗಳ ಕತ್ತನ್ನು ಕತ್ತರಿಸಬೇಕು ಎನ್ನುವ ಹಾಗೆ ಮುಂದಡಿ ಇಟ್ಟಾಗ ಒಮ್ಮಿಂದೊಮ್ಮೆಗೆ ಬುದ್ಧಿ ಜಾಗೃತವಾಗುತ್ತಾ ಇದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಸಾಧಿಸಬೇಕಿದ್ರೆ ಗುರು ಹಿರಿಯರ ಆಶೀರ್ವಾದ ಅತ್ಯಗತ್ಯ. ದೊಡ್ಡಪ್ಪನ ಆಶೀರ್ವಾದ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ ಇಷ್ಟೇ ಸಾಕಿ ಎನ್ನುವ ಹಾಗೆ ಯೋಚಿಸಿದ್ರೆ ಖಂಡಿತ ಸಾಲದು. ನವ ಮಾಸಗಳವರೆಗೆ ತನ್ನುದರದಲ್ಲಿರಿಸಿ ಹತ್ತನೇ ತಿಂಗಳಲ್ಲಿ ಹೆತ್ತು ಈ ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟಂತಹ, ನನ್ನ ಲಾಲನೆ ಪಾಲನೆ ಮಾಡಿದಂತಹ ನನ್ನ ಹೆತ್ತವ್ಯ ಸುಭದ್ರಾ ಮಾತೆ, ಅವಳಲ್ಲೊಂದು ಮಾತನ್ನು ಹೇಳದೆ ಹೋದ್ರೆ ರಣಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಮಾತು ಹೇಳುವ ವ್ಯವಧಾನವು ಅಭಿಮಾನಿಗಿಲ್ಲವಲ್ಲ ಎನ್ನುವ ಹಾಗೆ ಕಣ್ಣೀರು ಕರೆದ್ರೆ ಅದೇ ನನ್ನ ಪಾಲಿಗೆ ಶಾಪವಾಗಿ ಪರಿಣಮಿಸಿತು. ಮನೆಯಿಂದ ಹೊರಗೆ ಹೋಗುವಂತಹ ಮಗನೊಬ್ಬ ಯಾರಲ್ಲಿ ಒಂದು ಮಾತನ್ನು ಹೇಳದೇ ಇದ್ರೂ ತೊಂದರೆ ಇಲ್ಲ, ಹೆತ್ತ ತಾಯಿಯಲ್ಲಿ ಹೇಳಿ ಹೋದ ಅಂತ ಆದ್ರೆ ಕಾರ್ಯದಲ್ಲಿ ಯಶೋವಂತನಾಗ್ತಾನೆ ಎನ್ನುವುದರ

0: ಆಶೀರ್ವದಿಸಮ್ಮ.
1: ಎದ್ದೇಳು ಕುಮಾರ. ಅಭಿಮನ್ಯು
0: ತಾಯೇ,
1: ನನ್ನ ಕಣ್ಣುಗಳು ಹುಡುಕಾಡುತ್ತಾ ಇದ್ದು ಮಗನೇ. ಎಷ್ಟು ಹೊತ್ತಿಗೆ ನಿನ್ನನ್ನು ನಾನು ನೋಡಿ ಏನು, ಮಾತನಾಡಿಸಿ ಏನು, ಹೀಗೆನ್ನುವಷ್ಟರಲ್ಲಿ ನಿನ್ನ ರಥದ ಗಾಲಿಗಳ ಸದ್ದು ನನ್ನ ಕಿವಿಗಳಿಗೆ ಅಪ್ಪಳಿಸಿತು. ಆವಾಗಲೇ ಕಣ್ಣರಳಿ ನಿಂತಿತು ಮಗ. ನಿನ್ನ ಬರವಣವನ್ನೇ ಕಾಯುತ್ತಾ ಇದ್ದವಳು ನಾನು. ನೋಡುತ್ತಾ ಇದ್ರೆ ಏನಿದು ವಿಚಿತ್ರ,
0: ಏನಮ್ಮ
1: ಎಂದು ತಾಯಿಯ ಬಳಿಗೆ ನೀನು ಬರುವ ಹಾಗೆ ಇಂದು ಬಂದದ್ದೇ ಇಲ್ಲ. ಇಂದೆಲ್ಲ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನೆ.
0: ಕರಗಳು ಆ

0: ಜನನೆ, ಕಣ್ಣು ಬಿಟ್ಟು ನಾನು ನೋಡುತ್ತಾ ಇದ್ದೇನೆ. ಅಡಿಯಿಂದ ಮುಡಿಯವರಿಗೆ ನೋಡುತ್ತಾ ಇದ್ರೆ ವೀರ ಕಸೆಯನ್ನು ಉಟ್ಟುಕೊಂಡಿದ್ದೀಯ, ಜಟ್ಟಿ ಚಲನವನ್ನು ಬಿಗಿದಿದ್ದೀಯ, ಸೀಸದ ಕವಚವನ್ನು ಅವಚಿಕೊಂಡಿದ್ದೀಯ, ಶಿರಸ್ತ್ರಾಣವನ್ನು ಧರಿಸಿಕೊಂಡಿದ್ದಿ, ಕೈಯಲ್ಲಿ ಬಿಲ್ವಾಣಗಳನ್ನು ಧರಿಸಿಕೊಂಡಿದ್ದಿ. ಅತ್ತ ಕಡೆಯಿಂದ ನೋಡಿದ್ರೆ ರಥವು ಆಯುಧಗಳಿಂದ ತುಂಬಿಕೊಂಡಿದೆ, ಕುದುರೆಯು ಒಂಟಿ ಕಾಲನ್ನು ನಿಂತುಕೊಂಡಿದೆ. ಒಡೆಯನ ಅಪ್ಪಣೆ ತನ್ನ ಪಾಲಿಗೆ ಎಷ್ಟೊತ್ತಿಗಾದೀತು, ಹೀಗದು ಯೋಚನೆಯನ್ನು ಮಾಡುತ್ತಾ ಇದೆ.
1: ಹೌದು,
0: ಇದನ್ನೆಲ್ಲವನ್ನು ಗಮನಿಸಿದರೆ ನೀನು ಇಲ್ಲಿಗಾಗಿ ಬಂದವನಲ್ಲ, ಎಲ್ಲಿಗೋ ಹೋಗುವವನು ಇಲ್ಲಿಗೆ ಬಂದಿರುವೆ ಎನ್ನುವುದಷ್ಟನ್ನು ನಾನು ಗಮನಿಸಿಕೊಂಡಿದ್ದೇನೆ. ಆದ್ದರಿಂದ ಕೇಳುತ್ತೇನೆ ಮುದ್ದು, ಎತ್ತ ಗಮನ ನಿನ್ನದು, ಕೇಳು ನನ್ನ ಕಂದ.
1: ನಾನು ಹೊರಟ ವಿಚಾರ

0: ಮಾತಾಯೇ
1: ಮಗನೇ,
0: ನಾನು ಹೊರಟ ರೀತಿಯನ್ನು ಗಮನಿಸಿದಾಗ ತಮಗೆ ಆಶ್ಚರ್ಯವಾಯಿತೆ.
1: ಹೌದು ಮಗ,
0: ಯಾರೇ ಆಗಲಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನನ್ನ ಸಿದ್ಧತೆ ಆಗಿದೆ.
1: ಅದೇ ಯಾಕೆ ಇದೆಯಲ್ಲ,
0: ದಯಾಮಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು, ನಿನ್ನಲ್ಲಿಯೂ ದಯಾಗುಣಕ್ಕೇನು ಕೊರತೆ ಇಲ್ಲ. ನನ್ನ ಮಾತುಗಳನ್ನು ಪ್ರೀತಿಯಿಂದ ಆಲಿಸಬೇಕು, ದಯೆಯಿಂದ ಪಾಲಿಸಬೇಕೆನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ತಾ ಇದ್ದೇನೆ ತಾಯಿ.
1: ಹೇಳು ಕುಮಾರ.
0: ಸಿಂಧೂರ ನಗರದ ಸಿಂಹಾಸನಕ್ಕಾಗಿ ನಮಗೂ ಕೌರವರಿಗೂ ಯುದ್ಧ ಆರಂಭವಾಗಿ
1: ಇಂದಿಗೆ 12 ದಿವಸಗಳು ಸಂದು ಹೋದವು.
0: ಕುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರು 10 ದಿವಸಗಳ ಯುದ್ಧವನ್ನು ಮಾಡಿದರು. ಶಿಖಂಡಿಯ ನೆಪದಲ್ಲಿ ಶರತಲ್ಪದಲ್ಲಿ ಬರುಡಿಸಿದ ಬಳಿಕ ಮುಂದೆ ಏನು ಮಾಡಲಿ ಎನ್ನುವ ಹಾಗೆ ಯೋಚಿಸಿದಂತಹ ಕೌರವೇಶ್ವರ ಉಭಯ ಕುಲ ಬಿಲ್ಲೋಜರಾದಂತಹ ಆಚಾರ್ಯ ದ್ರೋಣರಿಗೆ ಸೇನಾಧಿಪತ್ಯವನ್ನು ಕಟ್ಟಿದ.
1: ಸರಿ,
0: ಅವರ ಸೇನಾಧಿಪತಿತ್ವದಲ್ಲಿ 2 ದಿವಸಗಳ ಯುದ್ಧವು ಕಳೆದು ಹೋಯಿತು.
1: ಇನ್ನು ಮುಂದೆ 13ನೇ ದಿನದ ಯುದ್ಧ.
0: 13ನೇ ದಿನ ಗೆಲ್ಲುವುದಕ್ಕೆ ಪ್ರಯತ್ನ ಪಟ್ಟಂತಹ ಆಚಾರ್ಯ ದ್ರೋಣರು ಇಂದಿನ ದಿನ ಏನು ಮಾಡಿದ್ದಾರೆ?

0: ಏಕಾಂತವನವರು ಸೇರಿದಂತಹ ಕೌರವೇಶ್ವರ ನಮ್ಮ ಪಾಲಿಗೆ ಸೋಲು ಬರುವುದಕ್ಕೆ ಕಾರಣ ಆಚಾರ್ಯ ದ್ರೋಣರೇ ಎನ್ನುವ ಹಾಗೆ ಪರ್ಯಾಯವಾಗಿ ಗುರುಗಳನ್ನೇ ನಿಂದಿಸಿದನಂತೆ. ನಿನ್ನ ವಾಕ್ಯಗಳನ್ನು ಕೇಳಿದಂತಹ ಆಚಾರ್ಯ ದ್ರೋಣರು ಇಂದಿನ ದಿನ ವಿಶೇಷವಾದಂತಹ ಚಕ್ರವ್ಯೂಹವೊಂದನ್ನು ರಚಿಸಿದ್ದಾರೆ. ರಚಿಸಿದ್ದು ಮಾತ್ರವಲ್ಲ, ಇದನ್ನು ಭೇದಿಸುವಂತಹ ಸಮರ್ಥರು ಪಾಂಡವರ ಪಕ್ಷದಲ್ಲಿದ್ದರೆ ಬರಲಿ ಬರಲಿ ಎನ್ನುವ ಹಾಗೆ ಅಂತಾಹ್ವಾನವನ್ನು ನೀಡಿದ್ರು.
1: ಏನಾಯಿತು?
0: ದೊಡ್ಡ ತಂದೆಯವರು ಕಣ್ಣೀರು ಸುರಿಸ್ತಾ ಇದ್ರು. ಅವರ ಸಮ್ಮುಖಕ್ಕೆ ಹೋದೆ, ಧೈರ್ಯೋಕ್ತಿಗಳನ್ನು ಹೇಳಿದೆ, ಇಂದಿನ ರಣವನ್ನು ಜಯಿಸಿ ಬರ್ತೇನೆ ಎನ್ನುವ ಹಾಗೆ ದೂರ ವೀಳ್ಯವನ್ನು ಪಡೆದು ತಮ್ಮ ಬಳಿಗೆ ಓಡೋಡಿಕೊಂಡು ಬರುವುದಕ್ಕೆ ಕಾರಣವಿದೆ ತಾಯಿ. ನೀನು ಆವಾಗಾವಾಗ ಎಚ್ಚರಿಸ್ತಾ ಇದ್ದವಳು. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕಿದ್ರೆ ಭಗವತ್ ಸಂಕಲ್ಪ ಬೇಕು ಎನ್ನುವ ಹಾಗೆ ಲೋಕಕ್ಕೂ ದೇವನು, ನನ್ನ ಮಾವನು, ನಿನ್ನ ಅಣ್ಣನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದ ನನಗೆ ಬೇಕೇ ಬೇಕು. ದೇವರ ಆಶೀರ್ವಾದವನ್ನು ಬೇಡಿಕೊಡುವ ಜೊತೆಯಲ್ಲಿ ಮಾತೆಯಾದಂತಹ ನೀನು ನನ್ನನ್ನು ಹರಸಿ ರಣಕ್ಷೇತ್ರಕ್ಕೆ ಕಳುಹಿಸಿಕೊಡುತ್ತಾಯೇ.

0: ಮಾತೆಯೇ,
1: ನನ್ನ ಮಗ ವಿದ್ಯಾವಂತ, ಬುದ್ಧಿವಂತ, ಸಮರ್ಥ, ಎಲ್ಲವನ್ನು ತಿಳಿಯಬಲ್ಲವನು ಎಂಬುದಾಗಿ ನಾನು ಯೋಚನೆಯನ್ನು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ನೀರ ಮೇಲಿಟ್ಟ ಹೋಮದಂತೆ ಮಾಡಿಬಿಟ್ಟೆ. ಎಲ್ಲ ಕುಮಾರ,
2: ಯಾಕಮ್ಮ
1: ಯಾಕೆ ಮಗನೇ ನಿನಗಿಂತ ಬುದ್ಧಿವಂತ? ಇವತ್ತು ಯುದ್ಧರಂಗಕ್ಕೆ ಹೋಗಬೇಕು, ಗೆಲುವನ್ನು ಕಾಣಬೇಕು ಎಂಬ ಆಶಾಗೋಪುರವೊಂದನ್ನು ಕಟ್ಟಿಕೊಂಡು ನೀನು ಹೊರಟು ನಿಂತಿರುವೆಯಲ್ಲ.
2: ಹೌದು,
1: ನೀನು ಹೊರಟದ್ದು ಹೇಗಾಯಿತು ಗೊತ್ತೇ?
2: ಹೇಗಾಯಿತು?
1: ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಹೆಗ್ಡರಂತೆ ಆಗಿಬಿಟ್ಟೆ. ಎಲ್ಲ ಕುಮಾರ,
2: ನಿನ್ನ ಮಗ ಬುದ್ಧಿವಂತ ತಾಯೇ,
1: ಹೇಗದಾಗುತ್ತದೆ ಹೇಳು? ಇಂದು ಆಚಾರ್ಯ ದ್ರೋಣ ರಸಗಿದಂತಹ ವ್ಯೂಹವನ್ನು ತಾನು ಭೇದಿಸಿ ಗೆಲುವನ್ನು ಕಾಣುತ್ತೇನೆ ಎಂಬುದಾಗಿ ಹೊರಟರದು ಸಾಧ್ಯವಾದೀತೆ ಎಂಬುದಕ್ಕೆ
2: ಸಾಧ್ಯವಾಗಲಿಕ್ಕೆ
1: ಯೋಚನೆಯನ್ನು ಮಾಡಬೇಡವೇ ಕುಮಾರ? ದೊಡ್ಡ ತಂದೆಯವರು ಆಶೀರ್ವದಿಸಿ ನಿನ್ನನ್ನು ಕಳುಹಿಸಿಕೊಟ್ಟಿರಬಹುದು, ಆದರೆ ಹೆತ್ತಪ್ಪೆ ನಾನು ಮಗನೇ, ನನ್ನ ಮನಸ್ಸಿನಲ್ಲಿ ಎಷ್ಟು ವೇದನೆ ಇದೆ, ನನಗೆಷ್ಟು ನೋವಾದೀತು, ಇದನ್ನೆಲ್ಲ ನೀನು ಹೇಗೆ ತಿಳಿಯಬಲ್ಲೆ? ಇದೋ ಅಲ್ಲಿರುವವರು ಯಾರು ಎಂಬುದನ್ನು ಸರಿಯಾಗಿ ಯೋಚನೆಯನ್ನು ಮಾಡು.
2: ಯಾರಿದ್ದ
1: ಆ ವ್ಯೂಹದಲ್ಲಿ? ಕರ್ಣಾದಿ

ಕುರುಕ್ಷೇತ್ರದಲ್ಲಿರುವಂತಹ ಒಬ್ಬೊಬ್ಬರ ಸಾಮರ್ಥ್ಯದ ಬಗ್ಗೆ ಪೆಟ್ಟೆತ್ತಿ ತೋರಿಸ್ತಾ ಇದೆಯ. ಅವರೆಲ್ಲರೂ ಸಮರ್ಥರು, ನಿನ್ನ ಮಗ ನಿರ್ವೀರ್ಯ ಎನ್ನುವ ಹಾಗೆ ಭಾವಿಸಿದ್ಯ. ಕರ್ಣಾದಿ ಸುಭಟಾವಳಿಯ ನಿಮ್ಮಿಷಾರ್ಥದಲ್ಲಿ ಬಡಿವೆ ಬಡಿವೆ ಬಡಿವೆ ಸರ್.

0: ಏನು ಮಗ ಇದು? ಮಕ್ಕಳೊಂದಿಗೆ ಹೋಗಿ ಬಯಲಲ್ಲಿ ಆಟವಾಡಿದ ಹಾಗೆ ಎಂಬುದಾಗಿ ಭಾವಿಸಿಕೊಂಡೀಯ ಮಗನಿ?
1: ನನ್ನಂತಹ ಹೊಂತಕಾರಿ ಮಕ್ಕಳ ಜೊತೆ ಆಟ ಆಡಿದ ಹಾಗೆ ಆಡ್ತೇನೆ.
0: ಇದು ಸರಸದ ಆಟ ಅಲ್ಲ ಮಗನೇ.
1: ಇದು ಸರಸವೇ ಹೌದು
0: ಇರಬಹುದು. ನಿನ್ನ ಪಾಲಿಗೆ ನೀನು ಹಾಗೆ ಊಹನೆಯನ್ನು ತಾಳಿದ್ದರೂ ಕೂಡ ನಾನೆಷ್ಟು ಭೀತಿಯನ್ನು ಪಟ್ಟುಕೊಂಡಿದ್ದೇನೆ ಎಂಬುದನ್ನು ನಿನಗಿಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಡಿಯಿತು ಹೇಳು ಮಗ. ಆಚಾರ್ಯ ದ್ರೋಣರು ಅಂದ್ರೆ ಯಾರು ಎಂಬುದನ್ನು ಸಾಕಷ್ಟು ಬಲ್ಲವನು ನೀನು. ಉಭಯ ಕುಲ ಬಿಲ್ಲೋಜ ಎಂಬುದಾಗಿ ಹೆಸರನ್ನು ಸಂಪಾದಿಸಿಕೊಂಡವರು ಮಾತ್ರವಲ್ಲ, ಪ್ರತ್ಯಕ್ಷ ಪರಮೇಶ್ವರನಿಗೆ ಸಮಾನವಾಗಿ ಉಳ್ಳವರು. ಹೆಚ್ಚಿನದಾದಂತ ಕಿಚ್ಚಿನ ಕಣ್ಣೊಂದು ಅವರಲ್ಲಿ ಇಲ್ಲ ಅನ್ನುವುದನ್ನು ಬಿಟ್ಟರೆ ಅವರು ಪರಮೇಶ್ವರನೆಂದೇ ಬಗೆಯಬೇಕಪ್ಪ. ಶಾಪಾದಪಿಗಳು ಹೌದು, ಶರಾದಪಿಗಳು ಹೌದು. ಒಂದೊಮ್ಮೆಗೆ ಶಾಪ ಕೊಟ್ಟು ಕೊಲ್ಲುವುದಕ್ಕೂ ಅವರಿಂದ ಸಾಧ್ಯವಿದೆ, ಶರ ಪ್ರಯೋಗದಿಂದ ಕೊಂದು ಮುಗಿಸುವುದಕ್ಕೂ ಅವರಿಂದ ಸಾಧ್ಯವಿದೆ ಮಗನೇ. ಬೀಸುಕುತ್ತಿರುವಂತ ಬಿರುಗಾಳಿಗೆ ತರಗಲೆಯೊಂದು ಹಾರಿ ಹೋಗಿ ಮುಳ್ಳಿನ ಮೇಲೆ ಬಿತ್ತು ಅಂತಾದ್ರೆ ಹರಿದು ಹೋಗುವುದು ಎಲೆಯೇ ಅಲ್ಲ, ಮುಳ್ಳೆ ತಾನಾಗಿ ಬಂದು ಎಲೆಯ ಮೇಲೆ ಬಿದ್ದು ಹರಿದು ಹೋಗುವುದು ಎಲೆಯೇ? ಎಲೆಯೋಪಾದಿಯಲ್ಲಿ ನೀರೋಪದಿ ಮಗನೇ. ಅವರು ಮುಳ್ಳಿನೋಪಾದಿಯಲ್ಲಿ ಇರುವವರು, ಅವರನ್ನು ಕೆಣಕ್ಕೆ ಖಂಡಿತ ಸಾಧ್ಯವಿಲ್ಲ ಮಗನೇ.

0: ವಂಶ ಯಾವುದು ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು.
1: ಚಂದ್ರವಂಶ ಮಗನೇ,
0: ಹಿಂದು ಕುಲದಲ್ಲಿ ಜನಿಸಿದವ ನಾನು. ಒಂದು ವಂಶದಲ್ಲಿ ಹುಟ್ಟಿದ್ರೆ ಸಾಲದು. ಆ ವಂಶದ ಕೀರ್ತಿ ಘನತೆಯನ್ನು ಉಳಿಸಿ ಬೆಳೆಸಬೇಕಾದ್ದು ವಂಶೋದ್ಭವನ ಕರ್ತವ್ಯವಾಗಿರ್ತದೆ. ನನ್ನ ತಂದೆಯವರು ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದಾರೆ. ಕೀರ್ತಿ ಎನ್ನುವಂತಹ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ.
1: ಸರಿ ಮಗ.
0: ಆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕಾಗಿ ಅವರ ಮಗನಾದಂತಹ ನಾನು ಹೊರಟು ನಿಂತಿದ್ದೇನೆ. ಅಮ್ಮ, ಗೆಲ್ತೇನೆನ್ನುವಂತಹ ವಿಶ್ವಾಸ ಉಂಟು ನನ್ನಲ್ಲಿ. ಆತ್ಮವಿಶ್ವಾಸದ ಬಲದೊಂದಿಗೆ ಹೊರಟವನಿದ್ದೇನೆ.

0: കേൾക്കുന്നുള്ളത് റേഡിയോ സാരംഗ് 107.8 FM. ഇനിത്തെ തുളു കാര്യക്രമക്കു നിഗ്ലിക മാത്രേഗ്ല മോക്കി തിഞ്ചു സൊൽമെലു. ഇനിത്തെ ഈ കാര്യക്രമണ്ട് ആട്ടി തിങ്കൊൽദ വിശേഷത്തെ ഉന്നത്തെ പകിട്ട് പാത്തിർന്നാര് ഡോക്ടർ പ്രിയ ഹരീഷ്.
1: നമ്മിഞ്ചി സത്യ ചിത്തലിന് നെനവരിക്ക മൽത്തു ചാവടിത്തിന ഗണ്യരെ ഈ ലേസുക ബൈദിന പിന്നരെ നിക്ലിക് മാത്രേഗ്ല എന്ന ഉടൽ ദിഞ്ചിന സൊൽമെലു. ದೊಂಪಗು ಕಮ್ಮಗಟ್ಟಿ ಬೋಡುಗೆ ಇಲ್ಲಗ ಗುರ್ಕಾರೆ ಗಟ್ಟಿ ಬೋಡುಗೆ ಇಲ್ಲದ ಗುರ್ಕಾರೆ ಗಟ್ಟಿ ಉಪ್ಪೋಡುಗೆ ಗಟ್ಟಿಯಿಂದ ಪಣ್ಣಂಡ ಜೀವೋಡು ಗಟ್ಟಿ ಸಜ್ಜಿಯಿಂದ ಪನ್ಪಿನತ್ ಇಲ್ಲದ ಜಬದಾರಿಕೆದ ಪುದೇನು ಪುಗೇಲಿಡ ದಿವೊಂದು ಪೋಪಿನಂಚಿನ ತಂಕ ತಾಕತ್ ಆಯಡಪ್ಪೋಡುಗೆ ಕಷ್ಟ ಸುಖನು ಸಮಾಂತರವಾದ ದೆತ್ತೊಂದಂಚಿನ ಶಕ್ತಿ ಇಲ್ಲದ ಗುರ್ಕಾರಗುಪ್ಪೊಡುಗೆ ಅಪಗ ಆಯನ ಇಲ್ಲದ ಸದಸ್ಯರನ್ನೊಟ್ಟಿಗೆ ಆ ಕೂಡಾಟಿಕೆಡು ಆಯನ ಸಂಸಾರ ಕುಟುಂಬ ಪೊರ್ಲುಡೆ ಸಾಗುಣಿಗೆ ಪರ ತಡುಪೆಗು ಅಂಬಿದ ಬಲಗೆ ಪರಬಿರೆಗು ದಂಟೆದ ಬಲಗೆ ಇತ್ತೆ ಒಲ್ಪ ತೂಂಡಲ ಪರಾತು ಬೇರು ಏರು ಪರಾತು ಬೇರು ಪರಬೇರು ಪರಾತು ಬೇರುಲು ಅಕಲ್ನ ಅಜ್ಜಿ ಕತೆ ಒಂತೆ ಕೇನರೆ ತಿಕ್ಕನು ಕಮ್ಮಿ ಒಂಜಿ ವೇಳ ನಮಕವು ಕೇನರೆ ತಿಕ್ಕಂಡ ಅವು ನಮ್ಮ ನಸೀಬು ಪಂದು ಪನುಡು ದಾಯಪಂಡ ಸುಮಾರು ವಿಚಾರಲು ಅಕಲ್ಡ ಆ ಗೇನದ ಭಂಡಾರಡು ಗೇನದ ಪೊಲಬು ನಮಕು ತಿಕ್ಕಂಡ ನಮ್ಮ ಗೇನದ ಪೊಲಬು ಗೇನದ ಬುಳಿಚಿಲು ಹೆಚ್ಚಾಪುಣು ಪಂಡದು ಎನ್ನ ಒಂಜ ಅಭಿಪ್ರಾಯ ಎನ್ನ ಇಲ್ಲದ ಕೈತಲು ಲಕ್ಷ್ಮಕ್ಕ ಪನ್ಪಿನ ಒಂಜಿ ದೊಡ್ಡ ಇತ್ತೆರು ಅರೆಗ ಅಪಗನೇ ಸ್ವಲ್ಪತ್ತೈನು ವರ್ಷ ಕರಿದುಪ್ಪು ಯಾನು ಶಾಲೆಗೆ ಪೋಪಿನ ಪೊಣ್ಣು ಯಾನು ದಾದಮಲ್ತೊಂತೆನ್ ಪಂಡಿಂಡ ಶಾಲೆರದು ಬತ್ತದು ಎನ್ನ ಚೀರವನು ಇಲ್ಲಡ ದೀದ ಲಕ್ಷ್ಮಕ್ಕನ ಇಲ್ಲಡೆ ಪೋಪಿನಿ ದಾಯ ಪೋಪಿನಿ ಪಂಡ ಅಜ್ಜಿ ಕತೆಗೆ ಎನ್ನ ಮರಲಿ ಎಂಕಪಗ ಅರ್ನ ಆ ಕೂಲಿದಾಂತಿನ ಬಾಯಿಡು ಆ ಬಚ್ಚಿರಿನ ದೀವೊಂದು ಆ ನಿಜ್ಜಿಡು ನವಿತೊಂದು ಆರು ಕತೆಗಿಂದನೇ ಎಂಕೊಂಜಿ ಖುಷಿ ಅಂಜ ಎನ್ನಲ ಲಕ್ಷ್ಮಕ್ಕನಲ್ಲ ಆ ಅಜ್ಜಿ ಕತೆ ಸಾಗೊಂದಿತ್ತನು ಆರು ಪನೊಂದಿತ್ತರು ದುಂಬು ಪೆದ್ದರ ಆಸ್ಪತ್ರೆ ಇತ್ತಜಿಗೆ ಅಪಗ ಕೊಟ್ಟಿಯಡು ಮತ ಪೆದ್ದ ಒಂದಿತ್ತೆರು ಅಂದು ಬಾಲೆ ಅಪ್ಪೆನ ಬಂಜಿರದ ಪಿದೈ ಬೂರ್ನಾಗ ಒಂಜಿ ವೇಳ್ಯ ಅವು ಬುಲ್ತಿಜಿಡ ಅವನು ಬಟ್ಟಲು ಬೊಟ್ಟದು ಬುಲಿಪ ಒಂದಿತ್ತೆರು ಅಂದು ಅಪಗರ್ನ ಬಾಯಿ ದಡ್ಡುಗು ಎನ್ನೊಂಜಿ ಪ್ರಶ್ನೆ ಇತ್ತನು ದೊಡ್ಡ ಬಾಲೆ ದಾಯೆ ಬುಲಿಪುಂಡು ಪಂಡದು ಅಪಗ ಲಕ್ಷ್ಮಕ್ಕ ನಮಗೆ ಜಗ್ಗಣ್ಣೆ ಪಂಡದಿತ್ತೆರು ಆರೇ ಪಲ ಪನ್ಪಿನಿ ಈ ಪೊಣ್ಣೊಂಜಿ ಏತ ಅಧಿಕ ಪ್ರಸಂಗ ಪಾತಿರೋಂಡು ಏತ ಪ್ರಶ್ನೆಕೇನು ಅಂದು ಅಪಗ ಲಕ್ಷ್ಮಕ್ಕ ಪಂತಿನಲ್ಲ ಇಂಕ ನೆನಪುಂಡು ಜೋಕ್ಲಿನ ಅಂಚಮತ ದಟ್ಟರೆ ಬಲ್ಲಿ ಅಕುಲು ಏತ ಪ್ರಶ್ನೆಕೇನ್ವೇರು ಐಕು ನಮ್ಮ ಜವಾಬು ಕೊರೊಂದು ಪೋಡು ಒಂಜಿ ವೇಳೆ ನಮಕ್ ಅವು ಗೊತ್ತಿತ್ತು ಜಿಡ ಇತ್ತ ಯಾ ನಿಕ್ಲೆಗಳ ಪನ್ಪಿನಿ ನೆಟೆ ಜೋಕುಲುಲ್ಲೇರು ಸುಮಾರು ಜನ ಜೋಕುಲುಲ್ಲೇರು ಜೋಕುಲು ಸುಮಾರು ಪ್ರಶ್ನೆಲಿನ ಕೇನುವ ಅಪಗ ನಮ್ಮ ಆಕ್ಲಿಗೆ ದಟ್ಟರೆ ಬಲ್ಲಿ ನಮಕು ಒಂಜಿ ವೇಳೆ ಗೊತ್ತಿಜಿಡ ಇತ್ತ ತುಳು ಸಂಸ್ಕೃತಿದ ಅಧ್ಯಯನ ಎತ್ತೋ ಜನ ಮಂದಿರು ಡಾಕ್ಟರ್ ಬಿ ಎ ವಿವೇಕರೈ ಮಂದಿರು ಡಾಕ್ಟರ್ ಅಮೃತ ಸೋಮೇಶ್ವರ ಮಂದಿರು ಡಾಕ್ಟರ್ ಗಣೇಶ ಮೀನ್ ಸಂಕಮಾರ ಮಂದಿರು ಅಂಚನೆ ಸುಮಾರು ಜನ ಪುಸ್ತಕಲಿನ ಬರುತ್ತೆರು ಉಗ್ಗಪ್ಪ ಪೂಜಾರ್ಲು ಬರುತ್ತೆರು ರಘುನಾಥ ವರ್ಕಾಡಲು ಬರುತ್ತೆರು ಐಟು ನಮ್ಮ ತುಳು ಸಂಸ್ಕೃತಿದ ಮಸ್ತ್ ವಿಚಾರಲುಂಡು ಒಂಜಿ ವೇಳೆ ನಮಕ್ ಗೊತ್ತಿಜಿಡ ಆ ಅಧ್ಯಯನ ಮನ್ಪೋಡು ನಮ್ಮ ಇತ್ತ ಯಾನು ಮುಲ್ಪ ಒಂಜಿ ಎಡ್ಡೆಪ್ಪದ ಮದಿಪು ಪಾತೆರುಂದಾಂಡ ಅನುಭವ ಹಿಂಕ ಕಮ್ಮಿ ಇತ್ತಂದಲ್ಲ ಯಾನು ಸುಮಾರು ಪುಸ್ತಕಲೇನು ಓದುದು ನಿಕಲ್ಲ ಎದುರು ಯಾನ ಆ ಮದಿಪನ್ನು ದೀಪೆ ದಯಪಂಡ ಸುಮಾರು ವಿಚಾರ ಐಟ ಬರ್ಪುಡು ಅಂಚ ಎನ್ನಲ ಅಜ್ಜಿ ಕತೆ ಸಾಗನಗ ಆರಂಚ ಪಣ್ಣಗ ಇತ್ತ ಓಲಾಂಡಲ ನಮ್ಮ ಜಗ್ಗಣ್ಣೆ ಇತ್ತಂದ ಆರ್ ತೆಲಿಪೆರ ದಾಯಪಂಡ ಆನಿಯಾನ ಅಧಿಕ ಪ್ರಸಂಗ ಪಂಡ ಹೆಚ್ಚ ವಿಷಯ ಪಾತಿರ್ನಿಟ್ ಇನ್ನೀ ನಿಕಲ್ನ ಎದುರು ಪಾತಿರ್ಲಕ ಆಯೇ ಪಂಡ್ದು ಎಂಕುಲ ಒಂಜಿ ಖುಷಿ ಉಂಡು ಅಪಗ ಎನ್ನ ಲಕ್ಷ್ಮಕ್ಕ ಪಂಡೆರು ಬಾಲೆ ದಾಯೆ ಬುಲಿಪುನ ಪಂಡ ಅಪ್ಪೆನ ಬೆಚ್ಚ ಬಂಜುಡು ಇತ್ತಿನ ಬಾಲೆ ಪಿದೈ ಬಂದಾಗ ಅವ ಪನ್ಪುನಿಗೆ ಈ ಭೂಲೋಕಗೆ ನನ್ನ ಪಾಡ್ಯರ ದೇವರ ಪಂಡದು ಬುಲಿಪುನಿಗೆ ಒಂದು ವೈಜ್ಞಾನಿಕ ಅತ್ತಂಡಲ ಅಜ್ಜಿ ಕತ್ತೆಡ ಬರ್ಪಿನಂಚಿನ ವಿಚಾರ ಕೂಡ ಒಂಜಿ ಯಾನು ಪ್ರಶ್ನೆ ಕೇಂಡೆ ಜೋಕುಲು ಇಂಚ ಪುಂಡಿ ಬತ್ತುವೇರ ತೂದುಪ್ಪರು ಹೌದಾಯೇ ಎಂದು ಕೇಂಡೆ ಯಾನು ಅಪಗ ನನ ಎಂಕ್ ಈ ಭೂಲೋಕುಡು ದಾದಮಾತ ಕಾರ್ಬಾರು ಮಲ್ಪೆರೆ ಉಂಡ ಪನ್ಪಿನ ವಿಚಾರ ಬಾಲೆಗೆ ಬರ್ಪುಂಡು ಒಂದು ನಮ್ಮ ಲಕ್ಷ್ಮಕ್ಕ ಪಂತಿನ ನೆನಪು ಒಂದು ಪೂರ ಅಜ್ಜಿ ಕತ್ತೆಡ ಬರ್ಪಿನಂಚಿನ ವಿಚಾರ ನಮ್ಮ ಜನ್ಮಲ ಪೂವೆಲ್ದ ಪೂ ಕಡಿದು ಭೂಲೋಕೊಡ ಆತಂಡು ಓಲಾತಂಡು ನಮ್ಮ ಜನ್ಮ ಪುಣ್ಯ ನಾಡು ತುಳುನಾಡು ನಮ್ಮ ಜನ್ಮ ಆತಂಡು ಸತ್ಯಳು ಬತ್ತಿನಕ್ಲೆಗು ತಿಗಳಡು ಸಾಧಿ ಕೊರ್ಪ ಅಸತ್ಯ ಅಧರ್ಮ ಅಹಂಕಾರಡು ಬತ್ತಿನಕ್ಲೆಗು ಸೂರ್ಯದ ಮೊನೆಟು ಸಾಧಿ ಕೊರ್ಪ ಸತ್ಯನು ಗೆಂದಾದ ಕೊರ್ಪ ಪಂತಿ ನಂಚಿನ ಅಮರ ಬೊಳ್ಳಿಲು ಕೋಟಿ ಚೆನ್ನೈರು ಕಾಯಬುಡ್ದು ಮಾಯ ಸೇರ್ದಿ ನಂಚಿನ ಪುಣ್ಯದ ನೆಲಟು ನಮ್ಮ ಜನ್ಮ ಆತಂಡು ಬಂದಲೆ ಸತ್ಯದ ಬೆನ್ಪಾಟಿಕೆಡು ಒರಿದು ಕಾಣಿಕನು ಮೆರೆತಿನಂಚಿನ ಸತ್ಯನಾಪುರತ ಸಿರಿ ಅಗೋಳಿ ಮಂಜಣ್ಣೆ

కూడా కళ్ళుట్టి కోర్దబ్బు తన్ని మాణిగా మెరెతినంచిన పుణ్య భూమిడు నమ్మ జన్మార్తిన బందలే. ಭೂಮಿ ಉಂಡಾಯನಗನೆ ಉಂಡಾಯನಂಚಿನ ನಾಗದೇವರ್ನ ಪಂಚವರ್ಣದ ಪುಣ್ಯದ ಮಣ್ಣು ಸತ್ಯ ಧರ್ಮ ನ್ಯಾಯ ನಿಲತ ಪುಣ್ಯದ ಮಣ್ಣು ಅಂಚಿನ ಮಣ್ಣಿಡು ನಮ್ಮ ಜನ್ಮಾತಲು ತುಳುವ ಪರಂಪರೆಡು ಪುಟ್ಟುರ್ದು ಬತ್ತಿನ ಸಾವು ಮುಟ ಕಿದೆ ಕೈಕಂಜಿ ಬೆನ್ನಿ ಸಾಗೊಳಿ ಪರ್ಬೊಲು ಮದಿಮೆಲು ಬಯಕೆಲು ಬಾಲೆ ತೊಟ್ಟಿಲು ಕರಪತ್ತವನು ಇಂಚಿನ ಪರಪೋಕು ಪರತಿರುಲು ಇಂಚಿನ ವೈಶಿಷ್ಟ್ಯತೆನ ಸಾರುಂಡು ಅವೇತೋ ಎದುರು ಕತೆಗಳು ಅವೇತೋ ಗಾದೆ ಪಾತೆರಲು ಅವೇತೋ ರೀತಿ ರಿವಾಜುಲು ಆಚರಣೆಲು ನಂಬೊಳಿಗೆಲು ನಮ್ಮನ್ನು ಮಾತ್ರ ಎಲ್ಲ ಪತ್ತುಡು ದೀತಂಡು ಮಣ್ಣಿಡು ಪುಟ್ಟದು ಮಣ್ಣಾದೆ ಪೋಪಿನ ಈ ಒಂದು ಸತ್ಯದ ತಿರ್ಲನ್ನು ತೆರೆಯೊಂದು ನಮ್ಮ ದಾದ ಮಲ್ಪೋಡು ನಮ್ಮ ಎಡ್ಡೆ ಕೆಲಸ ಮಲ್ಪೋಡು ನಮ್ಮ ತುಳುನಾಡುಗೋಸ್ಕರ ನಮ್ಮ ದಾದಾಂಡಲ ಮಲ್ಪೋಡು ಸಾಧನೆ ಮಲ್ಪೋಡು ತುಳುಕಾತು ಪೊರ್ಬು ದಿನ ಅವೇತೂ ಸಂಘಟನೆ ಇಲ್ಲ ತುಳುನಾಡ ರಕ್ಷಣಾ ವೇದಿಕೆ ಆದಪ್ಪು ತುಳುಕೂಟಪ್ಪು ತುಳುಕೂಟದ ಸುಮಾರು ಕಡೆ ಸದಸ್ಯರು ಉಳ್ಳೇರು ನಮ್ಮ ಅಂಚಿನ ತುಳು ಸಂಘಟನೆ ಮಲ್ದಿನ ಕಲ್ಲ ತುಳು ಭಾಷೆಗೂ ತುಳುಕಾದ ಪೊರ್ಬು ದಿನ ಆ ಬಿರ್ಸಿರೇನು ಅಕಲ ತಂಕ ತಾಕತ್ತಿಗೆ ನಮಲ ಬಿರಿ ಸಕಾಯ ಕೊರ್ದು ಅಕಲಿಗೆ ನಮಲ ತಾಂಗ್ ಕೊರಡು ನಮ್ಮ ದುಂಬುದ ಅಲ್ಮಗು ನಮ್ಮ ಇತ್ತೇನೆ ಪಂದು ಕೊರಡು ಯಾನ ಪಂಡಿಲಕನೆ ಸುಮಾರು ಪುಸ್ತಕಗಳು ಉಂಡು ಸುಮಾರು ಎಡ್ಡೆ ವಿಚಾರಗಳು ಉಂಡು ಅವನ್ ಮಾತ್ರ ನಮ್ಮ ಅಕಲಿಗೆ ತೆರಿಪಾದ ಕೊರ್ದು ಅಕಲು ಅಕಲ ಸಂತತಿಗೆ ತೆರಿಪಾದ ನಮ್ಮ ತುಳುನು ಒರಿಪು ನಂಚಿನ ಬೇಲೆನು ನಮ್ಮ ಮಲ್ಪೋಡು ನಮ್ಮ ಅಜ್ಜರು ಪಿಜ್ಜರು ಒಂದು ಪಾತೆರ ಪನೊಂದು ಇತ್ತರ ನಿಕಲು ಕೇಂದು ಪರು ಮರಿ ತುಚ್ಚಿಂದ ಮರ್ದುಂಡಿಗೆ ಅರಿ ತುಚ್ಚಿಂದ ಮರ್ದಿಜ್ಜಿಗೆ ಪಂಪಿನ ಒಂಜಿ ಪಾತ್ರ ನಿಕಲು ಕೇಂದುಪ್ಪರು ನರಮಾಣ್ಯನು ಜೀವ ಜಂತುಲಿನ ಪುಟ್ಟಾಯಿನ ದೇವರು ಬಡವು ಪಂಪಿನೇನು ಬಂಜಿಗೆ ಪಾಡ್ದು ಬುಡಿಯರು ಈ ಬಡವು ಪಂಪಿನ ನಮ್ಮನ್ನು ಮಾತಯ್ಯೇ ಸಲ ಕಟ್ಟಾಳೆ ಒಪ್ಪುವರ ತನಿಕಲು ದಾಯದ ಪಂಡಂಡ ಕಾಂಡಲಕ್ಕುವ ನಮ್ಮ ಚಾಪರ್ಪ ಗಟ್ಟಿ ತಿನ್ಪ ಕಂಜನಗು ಬೆಂಜನ ಪಾಡ್ದು ತಿನ್ಪ ಆಂಡ್ ಒಂಜಿ ಗಂಟೆಗ ಅನಗ ಇಜಿಂದ ಒಂತೆ ಪೊರ್ತ ಅನಗ ನಮಗೆ ಬಡ ಅಪ್ಪುಡು ಬಡ ಅನಗ ಬಂಜಿರ ಪುರಿ ದಾದ ಪನ್ಪುಡು ದಾದಾಂಡಲ ಎನ್ನ ಬಂಜಿಗೆ ಪಾಡಿಜನೆ ಅನ್ ಸೈಪ್ಪಂದು ಪನ್ಪುಜ ಒಂಜಿ ಗಂಟೆ ಅದು ಒಂಜಿ ವೇಳೆ ಮೂಜಿ ಗಂಟೆ ಆಂಡ ನಮ ಇಂಚ ಪನ್ಪ ಬಡವುಡು ಎನ್ನ ಬಂಜಿದ ಪುರಿ ಸೈತುಂಡು ಮಾರ್ರೆ ಎಂದು ಪನ್ಪ ಪನ್ಪನ ಇಜ್ಜ ಅಂಚ ಬಂಜಿದ ಪುರಿ ಪಾತಿರುಳು ಬಯ್ಯಗ ಚಾಪರ್ಪ ರಾತ್ರಿಗೆ ತಿನ್ಪ ಇಂಚ ಕಾಂಡೇರ್ದು ಬಯ್ಯ ಮುಟ್ಟ ನಮ್ಮ ಬಡವದ ಕತೆ ಸಾಗೊಂದೇ ಪೋಪುಡು ಇಂಚ ನಮ್ಮ ಪೂರ್ವಜರು ಬಡವದ ತಾದಿನ ನಾಡೋ ಎಂದು ಪೋನಗ ಅಕಳಿಗೆ ಕಾಡು ತಿಕ್ಕುಂಡಿಗೆ ಕಡಲು ತಿಕ್ಕುಂಡಿಗೆ ಮಣ್ಣು ತಿಕ್ಕುಂಡಿಗೆ ಕಾಡಿಗೆ ಪೊಗ್ಗಿನ ನಮ್ಮ ಪೂರ್ವಜ ದಾದಮಂತೆ ಕಾಡದ ಮುರ್ಗೊಲಿನ ತುಯೇ ಬೋಂಟೆ ಮಲ್ಪೆರೆ ಸುರುಮಲ್ತೆ ಐದು ಬಕ್ಕದಾದಮಂತೆ ಕಾಡಿಡಿತ್ತಿನ ಮರಕ್ಲಿನ ಪೂರ ಕಡ್ಬಾಯೆ ಪಜ್ಜಿ ತಿನ್ಪಿನಾಯಿ ಕಾಯಾದು ಬೇಯ್ಪಾದ ತಿನ್ನೀರ ಸುರುಮಲ್ತೆ ನಾರಾಯಿಗು ಒಂತೆ ರುಚಿ ಪತ್ತಂಡು ಕಡಲಿಗೆ ಪೋಯೆ ಕಡಲಿಡದಾದಮಂತೆ ಕಡಲಿಗೆ ಜತ್ತೆ ನೀರ್ದ ಬೋಂಟೆ ಮಲ್ತೆ ಮಣ್ಣನು ತುಯೇ ಮಣ್ಣಿಡು ಪೊರ್ಬಿಯೇ ಮಣ್ಣುದ ಒಸರಾಪಿನ ಅಸರನ ನಾಡು ಪತ್ತಿಯೇ ಬೆನ್ನಿ ಬುಳೆಯ ಸಾಗೋಳಿ ಮಲ್ತದು ನಮಕೋಸ್ಕರ ಅರಿನ ನಾಡು ಪತ್ತಿಯೇ ಎನ್ನ ಪೊಪ್ಪ ಏಪಲ ಪನಿಯರಂಡು ಯಾನಿ ಎಲ್ಲಿಪ್ಪನಗನೇ ಪನಿಯರಂಡು ಒಂಜಿ ನುಪ್ಪುದ ಪರೇಲು ಮೀನು ತೀರ್ತು ಬೂರುಂಡ ಅವೇನು ದೆತ್ತದು ಕಣ್ಣಿಗೆ ಮುಟ್ಟಾದು ತಪ್ಪಾಂಡು ಪಂದುತ್ತಿಲ್ಲ ಬಟ್ಟಲಡು ಎಚ್ಚ ಪೊಡ್ತು ನುಪ್ಪು ದೀದು ಕಾಪಾ ಉರ್ಚಿ ನುಪ್ಪು ನಮ ಕಾಪಾಯರೆ ಬಲ್ಲಿ ಅವು ನಮ್ಮನ್ನು ಕಾಪಾಂಡ ಅರಿ ತುಚ್ಚುಂಡುಗೆ ಗೊತ್ತಾಡೈತೆ ಅರಿ ತುಚ್ಚುಂಡು ಪಂಡ ನಮಕು ಬಡಪೊತ್ತು ಬರ್ಪುಂಡು ನಟ್ಟು ನಂಚಿನ ಕಾಲ ಬರ್ಪುಂಡು ಅರಿನಿ ಏಪಲ ಅವಮಾನ ಮಲ್ಪೆರೆ ಬಲ್ಲಿ ಪಂಪಿನ ವಿಚಾರ ಅಪ್ಪಗನೆ ಮರಿ ತುಚ್ಚಿನ ಮರ್ದಿತ್ತನು ನಾಟ್ಯ ವೈದ್ಯರಿತ್ತೀರ ದುಂಬದ ಕಾಲೋಡು ಇತ್ತೆಲ್ಲ ವೈಜ್ಞಾನಿಕತೆ ತುಂಬರಿದು ಉಚ್ಚು ಚುಚ್ಚಿಂಡ ಬದುಕುನಕಲು ಉಲ್ಲೇರು ಆಂಡ ಅರಿ ತುಚ್ಚಿನಕ್ಕುಲು ಬಾಳು ದಿನ ಉದಾರಣೆ ಭಾರಿ ಕಮ್ಮಿ ಉಂಡು ಒಂದು ಮಾತ ಯಾನು ಮುಲ್ಪ ದಾಯ ಪಂಡೆ ಅಂದ ಪಂಡ ನಮ್ಮ ಒಂಜಿ ಪದ್ರಾಡು ತಿಂಗಳುಡು ಆಟಿ ತಿಂಗಳು ಪಂಪಿನ ಈ ಒಂಜಿ ಕಾಲೋಡು ನಮಕೊಂತೆ ಬಡಪತ್ತಿತ್ತನಿಗೆ ದಾಯಂದ ಪಣಂಡ ಹಳ್ಳಿ ಜೀವನನು ನಂಬೊಂದಿತ್ತಿನ ಕಾಲ ಅಪಗ ಬೆನ್ನಿ ಸಾಗೋಳಿನ ನಂಬೊಂದಿತ್ತಿನ ಕಾಲದ ಅಪಗ ಕೀರು ಕಟ್ಟದ ಬರ್ಸ ಬನ್ನಗ ಒಂತೆ ಉತ್ಪತ್ತಿ ಕಮ್ಮಿ ಇತ್ತನಿಗೆ ಈ ಆಟಿಡ ನಮ್ಮ ದಾದ ಮಲ್ತೊಂದಿತ್ತ ಆಟಿದ ಪುರ್ತದ ವಿಶೇಷತೆ ದಾನೆ ಆಟಿಡ ದಾದ ಮಾತ ಗಾದೆಲಿನ ಮೊಡೆತಿರು ಆಟಿಡ ನಮ್ಮ ದಾದ ಮಾತ ಗೊಬ್ಬೊಂದಿತ್ತ ಆಟಿಡ ನಮ್ಮ ದಾದ ಮಾತ ತಿನ್ನೊಂದಿತ್ತ ಆಟಿಗಳೆಂಜೆಯರು ಒಂದು ಮಾತ ವಿಷಯ ಪನ್ನೇರೆ ಯಾನ್ ಈತ ಪೂರ ಪ್ರಸ್ತಾಪ ಮಲ್ಪೊಡಾಂಡು ನಮ್ಮ ತುಳುನಾಡದ ತುಳುವೆರೆಗು ರಡ್ಡೇ ಕಾಲಗೆ ಆಟಿರದು ಬೊಕ್ಕ ಅರೆಗಾಲ ಮಾಯಿರದು ಬೊಕ್ಕ ಮರಿಯಾಲ ತುಳುವೆರ್ನ ತಿಂಗೊಲಾಯ್ನಂಚಿನ ಪಗ್ಗು ಬೇಸ್ಯಾಕ ಅರ್ತೆಲ್ ಆಟಿ ಸೋಣ ನಿರ್ನಾಲ್ ಬೊಂತೆಲ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಇಂಚ
ಪದ್ರಾಡು ತಿಂಗಳುಡು ಆಟಿಗೆ ವಿಶೇಷ ಮಾನದಿಗೆ ಉಂಡು. ಆಟಿ ಆಡೋಂದು ಪೋಪುಂಡು, ಸೋನ ಓಡೋಂದು ಪೋಪುಂಡು. ಆಟಿ ಆನೆ ದಲಕ ಪೋಪುಂಡು, ಸೋನ ಕುದುರೆ ದಲಕ ಪೋಪುಂಡು. ಆಟಿಡು ಎಚ್ಚ ಎಡ್ಡಕ್ಕೆ ಕಾರ್ಯ ಮತ ನಡಪುಜಿ ಹೀರು ಕಟ್ಟದ ಬರ್ಸ ಬರೋಂದು ಪುಂಡು. ಅಂಚಾದ ಆಟಿಡು ಎಚ್ಚ ಬೇಲೆ ಆವಂದಿ ನೆರೆದಾದ್ರ ಆಟಿ ಆನೆ ದಲಕ ಪೋಪುಂಡಿಗೆ. ಸೋನೋಡು ಎಡ್ಡೆಡ್ಡ ಕೆಲಸ ಲಾಪುಂಡು, ಪರ್ಬೋ ಲಾಪುಂಡು, ಬಯಕೆ ಲಾಪುಂಡು, ಮದ್ಮೆ ಲಾಪುಂಡು. ಇಂಚ ಪೂರ ಆನಗ ಸೋನ ಓಡೊಂದು ಪೋಪುಂಡು ಒಂದು ಪಂಪೆರು. ಆಟಿ ಅನಿಷ್ಟದ ತಿಂಗಳು, ಆಟಿ ಸೈತಿನಕಲಿ ತಿಂಗಳು, ಬಡಪತ್ತದ ತಿಂಗಳು. ಇಂಚ ದಾಯ ಪಂಡ ಯಾನ್ ಇತ್ತೇನೆ ಪಂಡೆ ಹಳ್ಳಿದ ಜೀವನ ಆಯನೆ ಇಂಚ ಒಂದು ಆವೊಂದಿತ್ತೇನೆ ಪಂಡ ಉತ್ಪತ್ತಿ ಕಮ್ಮಿ ಇತ್ತು ಪಂಪಿನಂಚಿನ ವಿಚಾರ.

ಈ ನರಮಾಣ್ಯಗ ತೊಡುಬಡವು ಅಂಗ ಅಂಗಮೆ ಪುಟ್ಟುರ್ದು ನಟ್ಟೊಂದು ಬೈದಿನವ್ಗೆ ಅಟ್ಟಡು ಅರಿ ಕಾಲಿಯಾಯಿನಂಚಿನ ಪೊರ್ತುಡು ರಾಗಿನ ಕಂತದು ಕಡೆದು ಕುಂದಾದ ಮಣ್ಣಿಯ ಗಂಜಿನ ಪರೋಂದಿತ್ತಿನ ಕಾಲ ಗುಡ್ಡಿಗ ಪೋದು ಕೇನೆದ ಕಂಡೆನು ಗರ್ತದ ಅಂತ ಇಲ್ಲಡ ಕಂತು ದೆಕ್ಕದು ಅರಿ ಪಾಡ್ದು ಪುಂಡಿ ಕಡೆದು ಐ ಕೊಂಚ ಅರೆಪ್ಪು ಪಾಡ್ದು ಅವು ಅಂಗಗ್ಲಾವೊಂದಿತ್ತನಿಗೆ ಬಡವುಗ್ಲಾವೊಂದಿತ್ತನಿಗೆ ಬಂದು ಅವಿನ ತಿನ್ನೊಂದಿತ್ತರಿಗೆ ಸೇವದ ಚಟ್ನಿ ತಿಮರದ ಚಟ್ನಿ ಪುನರೆ ಬುಳಿತ ಚಟ್ನಿ ಪೆಲಕಾಯಿ ಪೆಜಕಾಯ್ದ ಉಪ್ಪಡ ಪಚ್ಚಿಲು ಅರ್ತಿಕಾಯಿ ನೆಲ್ಲಿಕಾಯಿ ಕರಂಡೆ ಪುಳಿ ಅಂಚನೆ ದಾರೆ ಪುಳಿ ತಜಂಕ್ ಅಂಬಡೆ ಕಾಮಟೆ ಇಂಚ ಪೂರ ತೌತೆ ತೆಕ್ಕರೆದ ಉಪ್ಪಾಡು ಒಂದೇನು ಮಾತ ತಿನಸಾದ ಗಳಸೊಂದಿತ್ತರಿಗೆ ಬಾರದ ಪೂಂಬೆದ ಕಜಿಪುಲ್ಲ ಗಳಸೊಂದಿತ್ತರಿಗೆ ದಾಯಪಣ್ಣಂಡ ಆರೋಗ್ಯದ ದಿಟ್ಟಿಡು ಬಾರದ ಪೂಂಬೆದ ಕಜಿಪು ಬಾರಿ ಎಡ್ಡೆಗೆ ನೆಟ್ಟು ನಾಟಿ ಮರ್ದದ ಅಂಶ ಮಸ್ತುಂಡಿಗೆ ಮರಸೆಯುವುದ ಕಜಿಪು ಇಜನ ಪತ್ರಡೆ ನಮ್ಮ ಆಟಿದ ಪೊರ್ತುಡು ತಿನ್ನೋಡುಗೆ ದಾಯ ತಿನ್ನೋಡು ಒಂದು ಪಣ್ಣಂಡ ನಮ್ಮ ತಿನ್ಪಿನಂಚಿನ ವಸ್ತುಡು ಕಜವು ಕೂಜಲು ಮಾತ ಉಪ್ಪುಂಡು ಈ ಮರಸೆವು ತಿಂದಂಡ ಆ ಕೂಜಲ ಇಟ್ಟು ಪೋಪುಂಡಿಗೆ ಮರಸೇವನು ಆಟಿದ ಪೊರ್ತುಡೆ ತಿನ್ನೋಡು ಅಪಗವು ಕಿರ್ಂಬುಜಿ ದಾಯಿಂದ ಪಣ್ಣಂಡ ಮಣ್ಣು ಸತ್ವಾಪಿನ ಕಾಲ ಐಟು ಆಯುರ್ವೇದದ ಅಂಶ ಆ ಪೊರ್ತುಡು ದಿಂಜಿದುಪ್ಪುಂಡು ಪಂಪಿನ ವಿಚಾರಡು ಮರಸೇವನು ನಮ್ಮ ಆಟಿದ ಪೊರ್ತುಡು ತಿನ್ಪಗೆ ಆಟದ ಪಾಲದ ಮರ್ದದ ಬಗ್ಗೆ ನಮ್ಮ ಪೋಯಿ ಇಂಚಿಪ್ಪ ಆಟಿದ ಅಮಾಸೆಗೆ ನಿಕಲ್ ಮಾತಿರ್ಲ ಪಾಲದ ಕೆತ್ತದ ಮರ್ದ ಪರ್ದುಪ್ಪರ್ ಆಟಿ ಅಮಾಸೆ ದಾನಿ ಕೋರಿ ಕಿಲಪಿನ ಹಿಡಿದು ದುಂಬತ್ತ ತಯಾರು ಮಲ್ತದಿ ತಿನ್ನ ಕಾಯರ ಕಣಕ್ ಕಳ್ಳಿ ಬೊಕ್ಕ ಕರಮುಳಿನ ಕಟ್ಟದಿದ್ದು ಏರ್ಲ ಪಾತರಂದೆ ಕಂಡ ಸಾಗುವಳಿ ಮಲ್ಪುನಡೆ ಪೋದಾವೇನು ಕುತ್ತದು ಐರದು ಬೊಕ್ಕ ಪಾಲದ ಮರದ ಕೆತ್ತೇನು ಕಲ್ಲುಡು ಲಕ್ಕ ಅದು ಕೆತ್ತೇನು ಕಲ್ಲುಡು ಲಕ್ಕ ಅವಳು ಕತ್ತಿ ತಾಗಾಯರ ಬಲ್ಲಿದಾಯ ಬಣ್ಣ ಕತ್ತಿ ತಾಗಣ ಮರ್ದು ವಿಷ ಅಪ್ಪುಣಿಗೆ ಆಯ್ತು ಸಾರತ್ತ ಒಂಜಿ ಬಗೆತ ಮರ್ದು ಉಂಡು ಪಂಪಿನ ವಿಚಾರ ಅಂಚನೆ ಅವಿನ ಕೆತ್ತೇನು ಕಂತದ್ದು ಇಲ್ಲಡ ಕಂತದ್ದು ಕಷಾಯ ಮಲ್ತದ್ದು ಐಕೊಂತ ಎಡ್ಡೆ ಮುಂಚಿ ಬೊಕ್ಕ ಓಮ ಮೀನು ಪಾಡ್ದು ಐರದು ಬೊಕ್ಕ ಬೊಳ್ಳ ಕಲ್ಲನ ದಿಕ್ಕೆಲಗ ಗೆಂಡಗು ಪಾಡ್ದು ಕಷಾಯನ ಪರ್ಪಿನ ಕ್ರಮ ನಮಕ ಮಾತರೆಗಳ ಗೊತ್ತುಂಡು ಈ ಮರ್ದು ಬಾರಿ ಉಷ್ಣ ಅವಿನೇ ನಡ್ದ ಆಪಿನೇಡ್ದ ಅವರ ಐಕ ಕಾರಾಯದ ಮೆಂತದ ಗಂಜಿ ಬೆಲ್ಲ ಪಾಡ್ದು ತಿಂಪಿನ ಒಂದು ಕ್ರಮ ಮಾತರೆಗಳ ಗೊತ್ತಿತ್ತಿನ ಇಟ್ಟ ಆಟಿದ ಕ್ರಮಕುಲುದಾದ ಆಟಿ ಅಮಾಸೆ ದಾನಿ ನಮ್ಮ ಕಾಯರ್ದ ಕಂಡುಗು ಕಾಯರ್ದ ಕೋಲುನು ಊರುವೆರು ಹೌದಾಯನು ಪಂಡಂಡ ಈ ಪಕ್ಕಿ ಪರಣೆಲು ಮುರ್ಗೋಲು ಕ್ರಿಮಿಕೀಟೋಲು ಮಾತ ಮಲ್ತಿನ ಬುಳೇನು ನಾಶ ಮಲ್ಪುವಾಗೆ ನೆಟ್ಟು ಕ್ರಿಮಿನಾಶಕದ ಒಂದು ಗಿಡಮೂಲಿಕೆಯಾದ ಈ ಕಾಯರ್ದ ಕೋಲು ತಿಕ್ಕುಡು ಅಂಚಾದ ಈ ಆಟಿಡು ಕಾಯರ್ದ ಕೋಲು ಊರನೊಂದು ಕ್ರಮ ಉಂಡು ಅಂಚನೆ ಆಟಿದ ಕುಡಂಜಿ ಕ್ರಮದಾದ ಅಂದು ಪಂಡಂಡ ತುಳುನಾಡ ಬಲಿಯೇಂದ್ರನ ನೆಂಪು ಮಲ್ತೊಂಡೊಂದು ಕ್ರಮ ಉಂಡು ತುಳುನಾಡ ಬಲಿಯೇಂದ್ರೆ ನಮ್ಮ ದಾನ ಧರ್ಮಿಸ್ತೇ ನಮ್ಮ ತುಳುನಾಡಗೊಂದು ಪೆರ್ಮೆ ಆ ವಿಷ್ಣು ದೇವರು ವಾಮನ ಅವತಾರ ತಾಳಿನಪ್ಪಗ ಅರ್ನ ತೊರಿಪುಗೂ ಕಡಲ ಕಡಪ ಕಡತಿನ ಬಲಿಯೇಂದ್ರೆ ಆಟಿ ಅಮಾಸೆ ದಾನಿ ಸೋನ ಸಂಕ್ರಾಂತಿ ದಾನಿ ಬೊಂತೆಲ್ದ ಕೊಡಿ ಪರ್ಬ ದಾನಿ ನಮ್ಮ ತುಳುನಾಡಗ ಬರ್ಪೆ ಪಂಪಿನ ಒಂಜಿ ನಂಬುಳಿಗೆ ಉಂಡು ಪಿತೃಕಾಲದ ಪೂಜಿನ ಆವಿನ ನೆಂಪು ಮಲ್ತೊಂದು ನಮ್ಮ ಕರಿದು ಪೋತಿನ ಹಿರಿಯರಿಗೆ ನಮ್ಮ ಅಗೆಲು ಪಾಡುನ ಕ್ರಮ ಈ ಆಟಿದ ಪಗ ನಮಗ ತೋಜಿದ ಬರ್ಪುಡು ಅಂಚನೆ ಆಟಿ ಪಿದೈ ಪಾಡುನು ಪಂಪಿನ ಒಂಜಿ ಕ್ರಮ ಉಂಡು ಅಟ್ಟನು ಮಾತ ಸ್ವಚ್ಛ ಮಲ್ತದ ದುಂಬದ ಕಾಲುಡು ಇಲ್ಲಡು ಮಾತ ಉಚ್ಚು ಕಂದೋಡಿ ಇಂಚಿನ ಮಾತ ಉಚ್ಚು ಬತ್ತುಪ್ಪು ದಾದಾಳಲ ತಿನ್ನಿಯರೆ ಪಂದು ನಮಗ ಆಟಿದ ಪೊರ್ತುಡು ಅಂತ ಕಾಲಸದೆಪ್ಪೊಂದಿತ್ತೇರ ದಾಲ ಕೆಲಸ ಇತ್ತಜಿ ಉತ್ಪತ್ತಿ ಇತ್ತಜಿ ಅಪಗಾವಿನ ಸ್ವಚ್ಛ ಮಲ್ತದ ಆಟಿ ಪಿದೈ ಪಾಡುನೊಂದು ಒಂಜಿ ಎಕ್ಕಡು ಅರೆ ಕಾಲಡು ಓಲಾಂಡಲ ಅಟ್ಟೋಡು ತಲ್ಲಾದೀತಿನ ಒಟ್ಟೆ ಮುಕ್ಕಾಲು ತಿಕ್ಕುವ ಪಂಪಿನ ವಿಚಾರೋಡ್ಲ ಇಂಚಿನ ಕ್ರಮ ಬತ್ತುಪ್ಪು ಪಂಡ ವೈಜ್ಞಾನಿಕ ತೆಪ್ಪು ನಮ್ಮ ಹಿರಿಯಕುಲು ದಾದ ಮಲ್ತಿರ್ಡಲ ಆ ಗಾದಿಡ ಅವಡು ಒಂಜಿ ಪಾತ್ರಡ ಅವಡು ಸತ್ವಲ ಇತ್ತು ತತ್ವಲ ಇತ್ತು ನಂಬುಳಿಗೆಲ ಇತ್ತು ವೈಜ್ಞಾನಿಕತೆಲ ಇತ್ತುಂಡು ಪಂಪಿನೇನು ನಮ್ಮ ಮರಪೆರ ಬಲ್ಲಿ ಗಾದೆ ಪಾತ್ರ ತೂಂಡಲ ನಿಕ್ಲಿ ಗೈಟು ಗೊತ್ತಾಪುಂಡು ಇತ್ತೆ ಆತಿದ ಕೆಲವು ಗಾದೆಲ ತೂಲೆ ಆಟಿದ ತೆಡಿಲಗ ಅಟ್ಟ ಪೊಲಿವು ಸೋನದ ತೆಡಿಲಿಗು ಸೊಂಟ ಪೊಲಿವು ಐತರ್ಥದಾದ ಅನ್ಪಣ್ಣಿಡ ಆಟಿಡು ತೆಡಿಲು ಬತ್ತಿಂದ ಭೂಮಿ ಆದುರುಡು ಭೂಮಿ ಆದುರ್ನಾಗ ಕೇಯಿ ಪುಲ್ಲೆ ಆದ ಗುಜಿಲು ಗುಜಿಲು ಆದ ಐಟು ಬಾರು ಬತ್ತದು ಅರಿಮುಡಿ ಜಾಸ್ತಿ ಆದ ಅಟ್ಟ ಪೊಲಿ ಒಂದಿತ್ತನಿಗೆ ಅವೆ ಸೋನುಡು ಮೀನಿ ತೆಡಿಲು ಬತ್ತಿನ ದಾದ ಒಂದಿತ್ತನ್ ಪಣ್ಣಂಡ ಕೇಯಿ ಪೊಟ್ಟೆ ಆದ ಕನ್ನೆ ಬತ್ತದು ಕೊರಲ್ ಕಮ್ಮಿ ಆದ ಮಾ ಅರಿ ಕಮ್ಮಿ ಆದಾನಾಗ ಬೆಂಪಿನಾಯನ ಸೊಂಟ ಪೊಲಿ ಒಂದಿತ್ತನಿಗೆ ಬೆಂದು ಬೆಂದದೆ ಆಯನ ಸೊಂಟ ಪೊಲಿ ಒಂದಿತ್ತನಿಗೆ ಎಂದು ಪಂಪಿನ ಒಂಜಿ ವಿಚಾರ ಆಟಿದ ಬಾಲೆ ತುಳುವ ಪೆಲಕಾಯ್ದ ಬೋಲೆದ ಲಕ್ಕ ಅಂದ ಪನ್ನಂತೇರ ಆಟಿದ ಬಾಲೆ ಅನೆಪರಿಗೆ ಕೈಕ ತಿಕ್ಕುಜಿಗೆ ಜಾರುಂಡಿಗೆ ಐಕೊಂತೆ ಸೀಕ ಸಂಕಟ ಜಾಸ್ತಿ ಪಂಪಿನ ವಿಚಾರ ಆಟಿದ ದೊಂಬುಗ ಆನೆದ ಬೆರಿಲಾಪುಡವುಗೆ ಪಂಪಿನ ಕೇಂದುಪ್ಪರು ಆಟಿದ ದೊಂಬುದ ಚೀಟಿ ಈ ಮುಟ್ಟು ಪುಲ್ಲುನ ಚಮಗಾರಗು ಗೊತ್ತುಂಡಿಗೆ ದಾಯೆಂದು ಪನ್ನಂಡ ಅರೆಗಾಲುಡಾಯ ಮುಟ್ಟದ ಚರ್ಮನು ನುಂಗೆರೆ ಪಾಂಡ ಆಟಿದ ಒಂಜಿ ದೊಂಬು ಬತ್ತಂಡ ಆ ಮುಟ್ಟದ ಚರ್ಮ ಎಡ್ಡೆ
ಕಾಯೊಂದಿತ್ತನಿಗೆ ಅಂಚಾದ ಆಟಿದ ದೊಂಬು ಆತ ಚಿಟಿ ಬಲ್ಪಿನಕ್ಕೆ ಈ ಗಾದೆನ ನಮ್ಮ ಮೊಡೆತಿರ ನಮ್ಮ ಪಿರಾಕದಕ್ಕಳು ಅಂಚನೆ ಆಟಿಡು ಮರ್ಮಾಲು ಇಲ್ಲಡಿತ್ತಂಡ ಮಾಮಿನ ಕಣ್ಣು ಕೂಡ ಉಂಡ್ಗೆ ಪಂಪಿನೊಂಜಿ ಗಾದೆನಕ್ಕೆ ಎಂದರೆ ಒಂದು ದಾಯಗಾತನು ಪಂಡ ವೈಜ್ಞಾನಿಕತೆಲ್ಲ ಉಂಡು ದಾಯ ಪಂಡ ಆಟಿ ಅನಿಷ್ಟದ ತಿಂಗಳು ಸಂತಾನ ಕ್ರಿಯೆ ಆಯರೆ ಬಲ್ಲಿ ಎಂದು ಪಂಪೆರು ಒಂಜಿ ವೇಳೆ ಸಂತಾನ ಕ್ರಿಯೆ ಆದ ಆಲು ಬಂಜಿನಾಲ ಆಯಲ್ಡ ಆಲು ಪಗ್ಗು ಸುಗ್ಗುದ ಪೊತ್ತುಡು ಆಲ್ ಪೆದ್ದು ಅಲ್ಲ ಪಗ ಸೆಕೆ ಉರಿ ಜಾಸ್ತಿ ಇಪ್ಪುಂಡು ನೀರು ಗೊಂತೆ ಕಷ್ಟ ಪುಂಡು ಪಂಪಿನ ವಿಚಾರ ಆದಪ್ಪು ಇತ್ತೆ ಮಾಮಿ ಮಲ್ಲ ಮರ್ಮಲ್ ಮಾತ ಒಂತೆ ಖುಷಿಟ್ಟು ದೋಸ್ತಿಲ ಕೊಪ್ಪೇರ ಅಣ್ಣ ದುಂಬದ ಕಾಲದ ಮಾಮಿಲು ಒಂತೆ ಜೋರಿತ್ತೆರು ಪಂಪಿನ ಯಾನಕ್ಕೆ ಎಂದೆ ಮಾಮಿ ಗೊಂಜಿ ಕಾಲ ಮರ್ಮಲೆ ಗೊಂಜಿ ಕಾಲ ಇತ್ತುಂಡು ಪಂಪಿನಕ್ಕೆ ಈ ಗಾದೆಲ್ಲ ಒಂತೆ ಮಲ್ತುಪ್ಪೇರ ದಾಯಂದು ಪಂಡ ಇಲ್ಲಡು ಮಸ್ತ್ ಕೆಲಸ ಉಪ್ಪುಂಡು ಬಿನ್ನಿ ಸಾಗುಳಿದ ಕೆಲಸ ಉಪ್ಪುಂಡು ಇಂಚ ಮಾತ ಉಪ್ಪುನಗ ಮಾಮಿಯೇ ಮರ್ಮಲಿನ ಕಡಪುರುಡು ಪಂಪಿನ ವಿಚಾರಡು ಇಲ್ಲದ ಕುಲು ಏರಣಲ ಹಿರಿಯ ಕುಳಿಂಚಿನ ಗಾದೆ ಮಲ್ತುಪ್ಪೇರ ದಾಯ ಪಂಡ ಅಲ್ಲಿ ಇಲ್ಲಡಿತ್ತಂಡ ಮಾಮಿನ ಕಣ್ಣು ಕೂಡ ಉಂಡು ಪಂಪಿನ ವಿಚಾರ ಉಂಡತಿ ಅಪಗ ಅಲ್ಲಿ ಒಂತೆ ಒಂತೆ ಸಮಯ ಅಲ್ಲ ಇಲ್ಲಡೆ ಪೋದು ಅಲ್ಲ ನೆರಕರ ತಕಲೊಟ್ಟಿಗೆ ಅಲ್ಲ ಪಾಸಾಡಿ ನಕಲೊಟ್ಟಿಗೆ ಅಂತೆ ಪಾತಿರ್ದು ಸಮಯ ದೆಪ್ಪಡು ಪಂಪಿನ ವಿಚಾರಗಳ ಇಂಚಾದ ಪೊಕ್ಕ ಆಟಿಡು ಆಟಿಕುಲ್ಲರೆ ಪೋಪಲ್ಪುಂಡು ಹೌದಾಯನ ಪಂಡ ಆಟಿದ ಪೊರ್ತುಡು ಕಂಡನ್ನಿಲ್ಲಡು ಭಂಗ ಅಪ್ಪುಡು ಭಂಗ ಇತ್ತಿನಂಚಿನ ಪೊರ್ತುಡು ಅಲೆಗೆ ತನ್ನ ಕಂಡನ್ನಿಲ್ಲದ ಕಷ್ಟ ಗೊತ್ತಾಯರ ಬಲ್ಲಿಂಗ್ಲ ಮಾಮಿ ಇಲ್ಲಡೆ ಕಡಪೂರ್ನೊಂಜಿ ಕ್ರಮಲ ಇತ್ತುಂಡು ಪಂಪಿನ ವಿಚಾರುಡು ಈ ಗಾದೆನ ಮೊಡೆತಿರಂದ ಅಪ್ಪುಡು ಆಯ್ಬೊಕ್ಕ ಆಟಿದ ಪೊರ್ತುಡು ನಕ್ಕುರುಲ ಮರಿಟ ಪೊಂಡುಗೆ ನೆರೆಪೋತುಡಿಗೆ ನಕ್ಕುರುವೋಲು ಮರಿಯೋಲು ಒಂದು ಒಂದು ಮಣ್ಣಗ ಪಂತಿನಂಚಿನ ಗಾದೆ ಎಂದ ಅಪ್ಪುಡು ದಾಯಪಂಡ ಮಣ್ಣು ಸತ್ವಾಪಿನ ಕಾಲ ಇಟ್ಟು ಆಯುರ್ವೇದದ ಅಂಶ ಹಿಂದಿರುಪ್ಪುಂಡು ಪಂಡೆ ದಾಯಪಂಡ ನಾ ನಕ್ಕುರು ಸಪೂರ ಜೀವಿ ರೈತನ ಮಿತ್ರ ಪಾಪ ಅವುಲ ಆ ಪೊರ್ತುಡು ಬಳಕೆ ಆಪುಂಡು ಅಪಗ ಅವ್ವೋದು ಮರಿಟ ಪೊಣ್ಣುಗೆ ಎಂದು ಪಂಪಿನ ವಿಚಾರುಡು ಈ ಗಾದೆಯನ್ನು ಮೊಡೆತುಪ್ಪೇರು ಪಂಪಿನ ವಿಚಾರ ಆಟಿಡು ಬೊಕದಾದ ಮಲ್ಪೇರು ಪಂಡ ಆಟಿದ ನಮ್ಮ ಆಟಿದ ಗೊಬ್ಬುಲಿನ ತುಯರೆ ಪೊಕ ಆಟಿದ ಗೊಬ್ಬುಲು ದಾದ ಮತ ಗೊಬ್ಬೇರು ಆಟಿಡು ನೀರ ಬೋಂಟೆ ಮಲ್ಪೇರು ಅಟ್ಟೊಡಿತ್ತಿನ ಚೆನ್ನೆ ಮಣೆಯಿಂದ ಎಪ್ಪೇರು ಚೆನ್ನೆ ಮಣೆ ಮಾತ ಇತ್ತ ಜೋಕ್ಲೆ ಗೊತ್ತುಪ್ಪಂದು ಅಂಡ ಕೆಲವು ಆಟಿಡೊಂಜಿ ದಿನ ಕೆಸರುಡೊಂಜಿ ಗೊಬ್ಬು ಇಂಚಿನ ಮಾತ ಕಾರ್ಯಕ್ರಮ ಉಂಟು ಇಂಚಿನಂಜಿ ಗೊಬ್ಬುಲಿನ ಮಲ್ಪೇರು ಈ ಚೆನ್ನೆ ಮಣೆಯಿಂದ ಅರಸಾಟ ಅಂದು ಪನ್ಪೇರು ಗುರಿ ಗುಂಜಿಕಾಯಿ ಪೊಂಗರದ ಕಾಯಿ ಮಂಜೊಟ್ಟಿ ಕಾಯಿಡು ದಿನ ಗೊಬ್ಬೇರು ನೆಟ್ಟು ಪದ್ನಾಲ್ ಕೋಣೆ ಎಪ್ಪುಂಡು ಅರಸು ಪೆರದಾನಿ ಪುಯಿಂಕೆ ಉಪ್ಪೆ ಅರಸುಗು ಆಜಿ ಇಲ್ಲು ಪೆರದಾನಿಗೂ ನಾಲಿ ಇಲ್ಲು ಅಂಚನೆ ಪುಯಿಂಕಗೂ ನಾಲಿ ಇಲ್ಲು ಉಪ್ಪುಂಡು ಒಂದೇನು ಮೆಗ್ದಿ ಪಲಿ ಬೊಕ್ಕ ಕಂಡನಿ ಬೊಡದಿ ಮಾತ ಗೊಬ್ಬರೆ ಬಲ್ಲಿ ಪನ್ಪಿನ ನಮ್ಮ ಸತ್ಯನಾಪುರತ ಸಿರಿತ ಅಬ್ಬಗಾರಗದ ಕಥೆಟು ನಿಗ್ಲೆಗೂ ತಿರಿದು ಬರ್ಬೋದು ನೆಟೆಯನ್ನು ಅಬ್ಬಗಾರಗದ ಕತೆ ಪನೇರ ಪೂಜೆ ಐಕ್ ಪಣ್ಣಿ ಗೊತ್ತಿತ್ತಿ ನಕಲು ಆಯ್ನಾಥ ವಿಚಾರಲಿನ ತಿರಿದು ನಿಕಲನ ಜೋಕ್ಲಿಗ ಆ ಕತೆ ಕ್ಲಿನ ನಿಕಲು ತೆರಿಪಾಲೆ ಪನ್ಪಿನ ಇತ್ತೆಯನ್ನು ಆಟಿ ಕಳಂಜನ ಬಗ್ಗೆ ಒಂತೆ ಪಾತಿರುವೆ ಆಡ ಆಡ ಆಡೊಂದು ಆಟಿ ಕಳಂಜಿ ಭೂಮಿಗೆ ಬರ್ಪೆಗೆ ಆಟಿ ಕಳಂಜೆ ಒಲ್ತು ಬತ್ತೆ ಆಯ್ ಏರು ಆಯ್ ದಾದ ಮಲ್ತೆ ಪನ್ಪಿನ ವಿಚಾರ ಬಣ್ಣಗ ಕೆಲವು ಪಾರ್ದ ನೋಡು ನಮಗೆ ತೆರೆಯುಂಡು ಕಳಂಜ ಕಳಂಜ ಕಳಂಜೇನೋ ಏರ್ ನಮಗನೇ ಕಳಂಜೋ ಮಾಯಾಂತರ ಸುಮಗೆ ಕಳಂಜೆ ಸುಖತ ಮಾನ್ಯಾಂಡೆ ಕಳಂಜೆ ಅಮ್ಮೆ ಬಿರ್ಮೇರ ಕಳಂಜೆ ಅಪ್ಪೆ ಮಾಕಾಳಿ ಪತ್ತು ಕಾಲಾಂಡೆ ಕಳಂಜ ಪದ್ನಾಜಿ ಪ್ರಾಯೋಡು ಆಟಿದ ತಿಂಗಳುಡು ಕಳಂಜೆ ಮಲೆಯದು ಬತ್ತಿನಾಯಿ ಆಟಿ ಕಳಂಜಿಗೆ ಪಂಪಿನೊಂದು ವಿಚಾರ ನಮ್ಮ ತುಳುನಾಡದ ಆದಿ ದೈವ ನಾಗ ಬೆಮ್ಮೆರು ಗಂಧ ಪುರ್ಸಾದ ಪೂಜೆ ಒಂದು ಪುನಗೊಂದು ಕಾಯದಂಚಿನ ಅಂಶಾರಿಗೆ ತಿಕ್ಕನದ ಅರವಿನ ದಕ್ಕಿಯರಿಗೆ ಐಟು ಊದಿತು ಬತ್ತಿನಾಯಿನಿ ಕಳಂಜೆಗೆ ನಮ್ಮ ಜನಪದ ನಂಬಿಕೆದ ಪ್ರಕಾರ ಇಸರ ದೇವರು ಬಲಕಾರದ ಉಂಗುಸ್ತುಡು ಉದಿತ್ ಬನ್ನಗ ನಮ್ಮ ಭೂಲೋಕುಡು ಅರ್ನ ಗಣಕುಲು ಆರ ಬಾರ ತೂವೊಂದುಲ್ಲ ನಾ ಇಜ್ಜನ ಬಂದು ತೂದು ಬರೆಯರೆ ಈ ಆಟಿಕಲಿಂಜನ ಸೃಷ್ಟಿ ಮಲ್ತಿರಿಗೆ ಪಂಪಿನ ವಿಚಾರನ ಬರ್ಪುಂಡು ಒಕ ದೈವ ದೇವರು ಇಜ್ಜಾನಿನ ಪುರ್ತುಡು ಭೂಲೋಕುಡು ಸೀತ ಸಂಕಟ ಬರ್ಪುಂಡು ಐಕಾದ ಮಿತ್ತ ಮೀರಿದ ದೇವರ್ಕಳೆರು ಆಟಿಕಳಂಜನ ಕಡಪುರಿಯರು ಪಂಪಿನ ನಂಬಿಕೆಳ ಉಂಡು ಮಾಂತ್ರಿಕ ಶಕ್ತಿಯಾದ ಆಟಿಕಳಂಜೆ ಮುಲ್ಪ ಉಪ್ಪೆ ಆಟಿಕಳಂಜೆ ಬತ್ತದು ಓಲುಪ್ಪೆ ಆಟಿಡ ಮುಪ್ಪ ದಿನ ಕಳಂಜೆ ಮಾಮಿನಿಲ್ಲಾಡು ಸೋನುಡು ಮುಪ್ಪ ದಿನ ಕಳಂಜೆ ಮಾಮಿನ ಮಗಲ್ನ ಇಲ್ಲಾಡು ಮಾರಿ ಕಳಪೇನೋ ಕಳಂಜೆ ಬೀರಿ ಕಳಪೇನೋ ಪಡ್ಡಾಯಿ ಬಾಕಿಲುಡೇ ಕಳಂಜೆ ಮಾರಿ ಕಳಪೇನೋ ತಿನ್ಕಾಯಿ ಬಾಕಿಲುಡೇ ಕಳಂಜೆ ಮಾರಿ ಕಳಪೇನೋ ನಡು ಜಾಲುಡೇ ಕಳಂಜೆ ಗಿರಿಗಿರಿ ನಲಿಪೇನೋ ಮಂಡೆ ಮಾರಿ ಕೂರಿ ಕಿತ್ತ ಸೀಕು ಮಾತ ಪಡ್ಡಾಯಿ ಕಡಲಿಗೆ ಕೊನದು ಪಾಡು ಕಳಂಜ ಪಂಪಿನ ಪಾರ್ದ ನೋಡು ತೆರೆಯುಡು ಆಟಿಡ ಮುಪ್ಪದಿನ ಕಳಂಜೆ ಮಾಮಿನಿಲ್ಲಡಿತ್ತೆಂಡ ಸೋನುಡು ಮುಪ್ಪದಿನ ಕಳಂಜೆ ಮಾಮಿನ ಮಗಲ್ನ ಬುಡಾರಡುಪ್ಪೆ ಪಡ್ಡಾಯಿ ತಿನ್ಕಾಯಿ ಬಾಕಿಲಿಡುಂತದ್ದು ಬರ್ಪಿ ನಚ್ಚಿನ ಸೀಕ್ಲೇನ್ ಮಾತ ಕೊನದು ಆಯ್ ಪಡ್ಡಾಯಿ ಕಡಲಿಗೆ ಕೊನದು ಪಾಡುವೆ ಪಂಪಿನ ವಿಚಾರ ಈ ಪಾರ್ದ ನೋಡು ಗೊತ್ತಾಪುಡು ಬೊನ್ನೆ ತಡ್ಡಿಯನ್ನೋ ಕಳಂಜ ಪೂಂಜ ಕಡ್ತೇಲೆ ಅಡ್ಡಳ ಪತ್ತಿಯನ್ನೋ ಕಳಂಜ ತತ್ರೋ ಪಾರಾಯೇ ಭೂಮಿಡುಂತಿಯನ್ನೋ ಕಳಂಜೆ ಆಕಾಶಗೂ ದಿಟ್ಟಿ ಪಾಡಿಯೇ ಆಕಾಶ
ಮನುಷ್ಯರುಂತೇನು ಕಳಂಜೆ ಭೂಮಿಗೆ ದಿಟ್ಟಿಪಾಡಿಯೇ ಭೂಮಿದ ಕಾಯಿಲೆ ಅಂಡ ಕಳಂಜೆ ಸ್ವಾಮಿಡ ಪಂಡೋಂಡೆ ನಾಯಿದ ಕುತ್ತಾಂಡ ಕಳಂಜೆ ಬೊನ್ನೆಡು ಪರಿಹಾರ ನರಮಾಣ್ಯಗು ಕುತ್ತಾಂಡ ಕಡಲುಡು ಪರಿಹಾರ ಪುಚ್ಚೆಗು ಕುತ್ತಾಂಡ ಪೇರುಡು ಪರಿಹಾರ ಕೋರಿಗು ಕುತ್ತಾಂಡ ಉಣುಪುಡು ಪರಿಹಾರ ಪಂಡೆ ದಯಪಂಡ ವಾವಾ ಕುತ್ತಲೆಗೆ ಇಂಚಿನ ಮತ ಪರಿಹಾರ ಉಂಡು ಪಂಪಿನ ಉಪಾರ್ಧನಡು ತೆರೆಯುಡು ಅಂಚಿನ ಆಟಿಗಳಂಜೆ ದಾದಮಾತದಿಂದ ಆಯನ ಶರೀರ ನಯ ದಾದಮಾತೆ ಮಲ್ತೆ ಪಂಪಿನ ವಿಚಾರ ಮರುಟಿ ಕಾಯಿಂದೇ ಕಳೆಂಜೆ ಕಣ್ಣು ಮಗರ್ತೊಂಡೆ ಚೇವುದ ಕಂಡೆಂದೆ ಕಳೆಂಜೆ ನಾಲೈ ನೀಡ್ರೊಂಡೆ ಬಾರದ ಕಂಡೆಂದೆ ಕಳೆಂಜೆ ದೊಂಡೆ ಮೂರೊಂಡೆ ಕುಪ್ಪುಲು ಕಣ್ಣಾಂಡಿಗೆ ಕೆಂಚಿ ಮೀಸೆಂಡಿಗೆ ಕೇಸರಿ ಗಡ್ಡಾಂಡಿಗೆ ಕೊಂಗರೆ ಕೂಲಿಯಾಂಡಿಗೆ ಬಾಮಿರಿ ಬಂಜಾಂಡಿಗೆ ಕಳೆಂಜನ ಪಂಪಿನ ಆಟಿ ಆಟಿ ಕಳೆಂಜನ ಪಾರ್ದನೋಡು ನಮಗೆ ತಿರಿಯು ನಂಚಿನ ವಿಚಾರ ಒಂದು ಈಪಿಯಾನ ಆಟಿದ ಪೊಲಬುನಿಕ್ಲೆ ಕೊರಿಯ ಯಾವುದು ಎನ್ನುವೆ ಒಂದುಲೆ ನಮ್ಮ ತುಳುವ ಸಂಸ್ಕೃತಿಗೆ ಏಪಲ ಅಳಿಜಿ ನೀರಿಡು ತುದೆಟ್ಟು ಕಾಯಿಡು ಪೂ ಪರಂದುಲಿಡು ಮಾತ ದೈವ ದೇವಿರನ್ನು ತುಯಿನ ನಮ್ಮ ಪಿರಾಕು ದಕ್ಕಲು ಸಿರಿಗಿಂಡೆಡು ನೀರು ದೀದು ಕಾಡ ಪುರ್ಪ ಕಾಟ ನೀರು ತೋಡ ಪಾಲ್ಯಡು ಅವೆನ್ನು ಮಾನಿತೊಂಡರಿಗೆ ದಾಯ ಮಾತಾಕುಲು ಮಲ್ತಿರು ಪಂಡಂಡ ಪ್ರಕೃತಿದ ಆರಾಧನೆಗೋಸ್ಕರ ಇಂಚ ಪೂರ ಮಲ್ತಿರು ನರಮಾಣಿ ನರಮಾಣಿಲಕ ಉಪ್ಪುಡು ಮುರ್ಗಲಕ ಮಲ್ಪೆರ ಬಲ್ಲಿ ಪಂಪಿನ ಒಂದು ವಿಚಾರಡು ಇಂಚಿನ ಒಂದು ವಿಷಯ ನಮ್ಮಂತಿರು ನಮ್ಮ ನರಮಾಣ್ಯನ ಬದುಕು ಈತೆ ಪೂವೆಲ್ದ ಪೂ ಕಡಿದು ಕಡೆಕಾಲದ ಎಕ್ಕದೆ ಕುಟ್ಟನ ಮುಟ್ಟ ಉಪ್ಪುನ ನಮ್ಮ ಕಾಯ ಬುಡ್ದು ಕೈಲಾಸ ಸಂದನಗ ಪೆರಣ ಪೋಪಿನ ಪೂರ್ತುಡು ಮಣ್ಣುಗ ಪಾಡಿಯರು ತೊಳಚಿ ನೀರು ಬುಡಿಯರು ಊರು ಸೇರಾಯರು ಈಯರೆ ಕುಕ್ಕು ಆಯರೆ ಪೆಲ ಕಟ್ಟಾಯರು ಅಸನಂದ ಕೋಡಿಡು ಮಸನಂದ ಗಾಟ ಗೂಡಿಯರು ಪಂಪಿನ ಪಾರ್ದನಡು ಬರ್ಪಿನ ಪದಕುಲು ಎದುರು ಕತ್ತೆಕಲು ಗಾದ ಪಾತ್ರರು ಇಂಚಿನ ಎಡ್ಡೆಪುದು ಮದಿಕ್ಕುಲು ನಮಗೆ ದಾದ ತೇಪಾದು ಕೊರ್ಪಾಂದು ಪಂಡಂಡ ನಮ್ಮ ಮುಲ್ಪ ಪಾತ್ರಧಾರಿಲು ಸೂತ್ರಧಾರೆ ಪಂಪಿನ ಈ ಮಿತ್ತುಕುಲ್ದೆ ನಮಗೆ ಒರಿಯೊರಿಯಾಗ ಒಂಜೊಂಜಿ ಏಸ ಕೊರ್ದೆ ಈ ಏಸನ ಮುಗಿತದ ಭೂಲೋಕೊರ್ದು ನಮ್ಮ ದೇವಲೋಕಗ ಪೋನಗ ಆ ದೇವರು ಕೊರ್ಪಿನ ದೇವಲೋಕದ ಪುಣ್ಯದ ಪ್ರಶಸ್ತಿನ ಪಡೆಪನ ಅಥ ಪಾಪದ ಪ್ರಶಸ್ತಿನ ಪಡೆಪನ ಪಂಪಿನ ವಿಚಾರ ಐಕಾದು ಬಂದುಲೆ ನಮ್ಮ ನರಮಾಣಿ ತಿನ್ನೇರೆಗಾದು ಬದುಕರೆ ಬಲ್ಲಿ ಬದುಕರೆಗಾದು ತಿನ್ನೋಡು ತಿಂಪಿನಿ ಉಂಪಿನಿ ಗಾಲಿ ಜೀವನತ್ತು ಒರಿಯ ಒರಿಯಾಗ ಸಾಯ ಮಲ್ತೊಂದು ಬಿರಿತಾಂಗು ಕೋರೊಂದು ಅರ್ತಿ ಪಿರ್ತಿಡು ಬಾಮಿದು ಮೋಕೆಡು ಪಾತರೊಂದು ಬದುಕುನನೇ ಜೀವನ ಪನೊಂದು ಎನ್ನರಡ್ಡ ಪಾತರಗು ಮುಗಿಸಲದ ಚುಕ್ಕಿದೀಪೆ ಸೊಲ್ಮೇಲೆ.

ಈತನೇಟ ಆಟಿ ತಿಂಗಳದ ವಿಶೇಷತೆ ಉಂದದ ಬಗೆಟ್ ಪಾತೆರ್ನಾರ್ ಡಾಕ್ಟರ್ ಪ್ರಿಯಾ ಹರೀಶ್ ಒಂದು ಇನ್ನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಕ್ಕೆ ಏನೊಂದು ಬರ್ಕಾ.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: Radio Sarang 107.8 FM. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್, ಭಾರತದ ಬೆರೆತಕರ್ಗೆ 2 ಪದಕ. ವಾರ್ತೆಗಳ ವಿವರ: ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ ಸೇರಿದಂತೆ 25.50 ರೂಪಾಯಿಗೆ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯ ಕಚ್ಚಾತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025 ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗೆ ಕಿವಿಮಾತನ್ನ ಹೇಳಿದರು. ರಾಷ್ಟಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮ ಕೈಗೊಂಡಿದ್ದು ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಪೋರ್ಟಿ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧಿಸಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೋಬೆಸಿಲೇಟ್, ಡಿಯೋಸ್ಮಿನ್ ಮತ್ತು ಯುಫೋರ್ಬಿಯಾ ಪ್ರೋಸ್ಟ್ರಾಟಾ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿತ್ತು ಎಂದು ಸ್ಪಷ್ಟಪಡಿಸಿರುವ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈದೋ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಬ್ರೆಜಿಲ್ನಲ್ಲಿ ನಡೆದಂತಹ BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತಕರ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು, ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬೆರೀತ ಖರ್ಗೆ ಎರಡು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಅತಿಯಾದ ಕೊಬ್ಬು, ಅದರಲ್ಲೂ ಕೆಟ್ಟ ಕೊಬ್ಬು, LDL ಅಂತ ನಾವೇನು ಹೇಳ್ತೀವಿ, ಇಂಥ ಕೆಟ್ಟ ಕೊಬ್ಬು ದೇಹದಲ್ಲಿ ಜಾಸ್ತಿ ಇದ್ದಾಗ, ಅಂದರೆ ರಕ್ತನಾಳಗಳಲ್ಲಿ ಒಳಪದರದಲ್ಲಿ ಶೇಖರಣೆ ಆದಾಗ, ಡೆಪಾಸಿಟ್ ಆದಾಗ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವಂಥದ್ದು. ಇದು ರಕ್ತ ಸಂಚಾರವನ್ನು ಸರಾಗವಾಗಿ ಸಾಗಲಿಕ್ಕೆ ಅಡೆತಡೆ ಉಂಟಾಗ್ತದೆ. ಇಂಥ ಸಮಸ್ಯೆ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೇವೆ. ರಕ್ತದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರೋದನ್ನು ನಾವು ಹೇಗೆ ಮನೆಮದ್ದುಗಳ ಮೂಲಕ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಈ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾವು ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ಏನು? ಬೆಣ್ಣೆ, ತುಪ್ಪ ಆಗಿರ್ಬೋದು, ಕೊಕೊನೆಟ್ ಆಯಿಲ್, ಒಲಿವ್ ಆಯಿಲ್, ಇದೆಲ್ಲವನ್ನು ನಾವು ದೇಹಕ್ಕೆ ಕೊಡೋದ್ರ ಮೂಲಕ, ಅಂದರೆ ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಖಂಡಿತ ಕೆಟ್ಟ ಕೊಬ್ಬನ್ನು ಹೊರಗಾಕಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ನಿಮ್ಗೆ ಇನ್ನೊಂದು ಉಪಾಯ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಮೆಂತ್ಯೆ ಸೊಪ್ಪು. ಮೆಂತ್ಯೆ ಸೊಪ್ಪಿನೊಂದಿಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಕೊತ್ತಂಬರಿ ಪ್ಲಸ್ ಮೆಂತ್ಯೆ ಸೊಪ್ಪು ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಡೈಲಿ ಒಂದು ಗ್ಲಾಸ್ನಷ್ಟು ಕುಡಿತಾ ಬಂದಿದ್ದೆ ಆದರೆ ಖಂಡಿತ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಟ್ರೆ, ಇದಕ್ಕೆ ಬೇಕಾಗಿರುವಂಥದ್ದು ಶೇಂಗಾ. ಶೇಂಗಾದೊಂದಿಗೆ ನೀವು ಬಾದಾಮಿ ಎರಡನ್ನೂ ಮಿಕ್ಸ್ ಮಾಡಿ ಉಂಡೆ ಥರನಾದರೂ ತೊಗೊಳ್ಬೋದು ಪ್ರತಿನಿತ್ಯ. ಅದೇ ರೀತಿ ಜ್ಯೂಸ್ ಫಾರ್ಮಲ್ಲಾದರೂ ತೊಗೊಳ್ಬೋದು, ಇಲ್ಲಾಂದರೆ ಮಿಲ್ಕ್ ಶೇಕ್ ಫಾರ್ಮಲ್ಲಾದರೂ ತೊಗೊಳ್ಬೋದು. ಇದರಿಂದ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು ಪ್ರೋಟೀನ್ ಇರೋದ್ರಿಂದ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಹಾಗೆ ಒಳ್ಳೆ ಹಾರ್ಮೋನ್ಸ್ಗಳನ್ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಬಾದಾಮಿ ಜೊತೆಗೆ ಶೇಂಗಾವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡು ಪ್ರತಿನಿತ್ಯ ತೊಗೊಳ್ಳೋದ್ರಿಂದ ಖಂಡಿತ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಫ್ಲ್ಯಾಕ್ಸೀಡ್ಸ್, ಇದರಲ್ಲಿ ಆಲ್ಫಾ ಲಿನೋಲೆನಿಕ್ ಆಸಿಡ್ ಇರೋದ್ರಿಂದ ಖಂಡಿತವಾಗಿಯೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ಒಂದು ಸ್ಪೂನ್ನಷ್ಟು ಫ್ಲ್ಯಾಕ್ಸೀಡ್ಸ್, ಅದು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಫಾರ್ಮಲ್ಲಿ ತೊಗೊಳ್ಳುವಂಥದ್ದು, ಅದರ ಜೊತೆಗೆ ಎರಡು ಚಿಟಿಕೆಯಷ್ಟು ನೀವು ಮೆಂತ್ಯೆ ಪುಡಿಯನ್ನು ಹಾಕಿ ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ತೊಗೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಕೊಬ್ಬಿನ ಪ್ರಮಾಣ, ಅದರಲ್ಲೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ತಿಂಗಳಿಗೆ ಒಂದರಿಂದ ಎರಡು ಬಾರಿ ಆದರೂ ನೀವು ಮಸಾಜ್ ತೊಗೊಳ್ಳೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ದೇಹಕ್ಕೆ. ಇದರಿಂದ ಕೂಡ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ, ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿದ್ರೂ ಕೂಡ ರಕ್ತ ಸಂಚಾರದಿಂದ ಇದನ್ನ ಸರಿ ಮಾಡ್ಕೊಳ್ಬೋದು. ಸೊ ನೀವು ಪ್ರತಿ ತಿಂಗಳು ಒಂದರಿಂದ ಎರಡು ಬಾರಿ ಆದರೂ ಮಸಾಜ್ ತೊಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಮೆಂತೆ, ರಾತ್ರಿ ಮೆಂತೆಯನ್ನು ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಮೆಂತೆ ಗಂಜಿಯಾಗಿ ತೊಗೊಳ್ಳೋದ್ರ ಮೂಲಕ ಇಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಚೂರ್ಣಕ್ಕೆ ನೀವು ಸ್ವಲ್ಪ ಅರಿಶಿಣ ಹಾಗೂ ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ನೀವು ಖಾಲಿ ಹೊಟ್ಟೆಯಲ್ಲಿ ಎರಡು ಸ್ಪೂನ್ನಷ್ಟು ತೊಗೊಳ್ತಾ ಬಂದಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು ಕರಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಗ್ರೀನ್ ಟೀ ಆಗಿರ್ಬೋದು, ಇದು ಕೂಡ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಬೆಳ್ಳುಳ್ಳಿ ರಸ, ಡೈರೆಕ್ಟಾಗಿ ನಿಮಗೆ ತೊಗೊಳ್ಳಿಕ್ಕೆ ಕಷ್ಟ ಆದರೂ ಕೂಡ ನೀವು ಡಿಟಾಕ್ಸ್ ಫಾರ್ಮಲ್ಲಿ ನೀವು ಬೆಳ್ಳುಳ್ಳಿ ರಸವನ್ನು ರಾತ್ರಿ ನೆನೆಸಿ, ಅಂದರೆ ಸ್ಮ್ಯಾಶ್ ಮಾಡಿ ನೀರಿಗೆ ಹಾಕಿ ನೀವು ಆ ನೀರನ್ನು ಬೆಳಗ್ಗೆ ಕುಡಿಯುವಂಥದ್ದು, ಇದರಿಂದ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಹಣ್ಣುಗಳಲ್ಲಿ ಪೇರಳೆ ಹಣ್ಣು, ಈ ಪೇರಳೆ ಹಣ್ಣು ಕೂಡ ನೀವು ಪ್ರತಿನಿತ್ಯ ಒಂದು ಬೌಲ್ನಷ್ಟು ಮೂರು ತಿಂಗಳು ನೀವು ಖಂಡಿತ ತೊಗೊಂಡಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು, ಬೇಡದೇ ಇರುವಂಥ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ನೀವು ಜಾಸ್ತಿ ಪ್ರೋಟೀನ್ ತೊಗೊಳ್ಳೋದ್ರಿಂದ ಫ್ಯಾಟ್ ಸ್ಟೋರೇಜ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಹೇಳಿರುವಂಥ ಮನೆಮದ್ದುಗಳನ್ನ ಟ್ರೈ ಮಾಡ್ಕೊಳ್ಳಿ. ಹೆಚ್ಚು ವಾಲ್ನೆಟ್, ಪಿಸ್ತಾ, ಫ್ಲ್ಯಾಕ್ಸೀಡ್ಸ್, ಒಮೆಗಾ 3 ಈ ಥರ ಎಲ್ಲ ತೊಗೊಳ್ಳೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡಿ ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು HDL ಇರುವಂತಹ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ತೊಗೊಳ್ಬೇಕಾಗುತ್ತೆ. ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ನಾನು ಹೇಳೋದಾದರೆ ನಟ್ಸ್, ಸೀಡ್ಸ್ ಆಗಿರ್ಬೋದು, ಬೆಣ್ಣೆ, ತುಪ್ಪ, ಒಲಿವ್ ಆಯಿಲ್, ಹಾಗೆ ಕೊಕೊನೆಟ್ ಆಯಿಲ್, ಇದೆಲ್ಲವನ್ನು ತೊಗೊಳ್ಳೋದ್ರಿಂದ ಕೆಟ್ಟ ಕೊಬ್ಬನ್ನು ದೇಹದಿಂದ ತೆಗೆದಾಕ್ಲಿಕ್ಕೆ ಸಹಾಯ ಆಗುತ್ತೆ. ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಏನೆಲ್ಲ ಮನೆಮದ್ದುಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಂಡಿದ್ದೀನಿ. ಧನ್ಯವಾದಗಳು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಮೊನ್ನೆಯ ಭಾನುವಾರ ಆಗಸ್ಟ್ ಮೊದಲ ಭಾನುವಾರ ಅಥವಾ ಆಗಸ್ಟ್ 2ನೇ ತಾರೀಕಿನಂದು ವಿಶ್ವ ಸ್ನೇಹಿತರ ದಿನವನ್ನು ನಾವು ಆಚರಣೆ ಮಾಡಿದ್ದೇವೆ. ಹಾಗಿರುವಾಗ ಈ ಒಂದು ಸ್ನೇಹಿತರು ಅಂತ ಹೇಳುವಾಗ ಸ್ನೇಹಿತರಿಗೆ ಸಂಬಂಧಪಟ್ಟ ಒಂದು ಸುಂದರವಾದಂತಹ ಗೀತೆ ದಿಗ್ಗಜರು ಚಿತ್ರದಿಂದ ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಇದು. ಸ್ವಲ್ಪ ಹೊತ್ತಲ್ಲಿ ಹಾಡು ಪ್ರಸಾರ ಆಗ್ತಾ ಇದೆ. ಅಂಬರೀಷ್ ಅದೇ ರೀತಿ ವಿಷ್ಣುವರ್ಧನ್ ಅವರ ಅಭಿನಯದ ಗೀತೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಜೀವದ್ಗಳೆಯ

0: ಕೇಳ್ತಿರೋ ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡುವಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸುಬ್ರಹ್ಮಣ್ಯ ಐತಾಳ ಅಂತ, ಉಡುಪಿ
0: ಸಾಲಿಗ್ರಾಮದಿಂದ. ಸುಬ್ರಹ್ಮಣ್ಯ ಐತಾಳ ಅವರು ಉಡುಪಿಯಿಂದ. ಓಕೆ ಸರ್, ಹೇಗಿದ್ದೀರಾ?
1: ಆರಾಮಾಗಿದ್ದೀರಾ?
0: ನಾವು ಕೂಡ ಆರಾಮ.
1: ಸಿಕ್ಕಾಪಟ್ಟೆ ಮಳೆ ಮೇಡಮ್ ಒಂದು ವಾರದಿಂದ.
0: ಹೌದು ಹೌದು, ಇಲ್ಲೂ ಕೂಡ ಅದೇ ರೀತಿ ಬರ್ತಾ ಇದೆ ಮಳೆ. ಓಕೆ ಹೇಳಿ ಸರ್, ಯಾವ ಹಾಡು ಕೇಳಬೇಕು?
1: ದೇವರ ಆಟ ಚಿತ್ರದಿಂದ.
0: ಓಕೆ.
1: ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ಅನ್ನುವಂತ ಒಂದು ಶಂಕರ್ ನಾಗ್ ಚಿತ್ರ ಮೇಡಮ್.
0: ಈ ಹಾಡನ್ನ ಕೇಳಬೇಕು ನಿಮ್ಗೆ ಅಲ್ವಾ? ಓಕೆ, ನೋಡೋಣ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಈ ಸೌಂದರ್ಯಕ್ಕೆ ನಿನ್ನ ಅನುರಾಗಕ್ಕೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಚಿತ್ರ ದೇವರ ಆಟ. ಈ ದೇವರ ಆಟ ಚಿತ್ರದಲ್ಲಿ ಶಂಕರ್ ನಾಗ್ ಅವರು ಅಭಿನಯವನ್ನು ಮಾಡಿದ್ದಾರೆ. ಅದೇ ರೀತಿ ಸುಲಕ್ಷಣ, ಮಧುಮಾಲಿನಿ, ಲೀಲಾವತಿ, ಗೀತಾ ಹೀಗೆ ಅಭಿನಯವನ್ನು ಮಾಡಿರುವಂತಹ ಚಿತ್ರ ಇದು. ಸತ್ಯಂ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರು ಹಾಡಿರುವಂಥ ಹಾಡು. ಅದೇ ರೀತಿ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364420499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಜಿ ಉದಯಶಂಕರ್ ಅವರು ನೀಡಿದ್ದಾರೆ. 1981 ತೆರೆ ಕಂಡಂತಹ ಚಿತ್ರ ಇದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಪುತ್ತೂರಿನಿಂದ ತಿಮ್ಮಪ್ಪ ಅವರು. ಓಕೆ, ಹೇಗಿದ್ದೀರಾ ಸರ್? ನಾವೆಲ್ಲರೂ ಆರಾಮ. ಹೇಗೆ ಮಳೆ ಎಲ್ಲ ಬರ್ತಾ ಇದೆಯಾ ನಿಮ್ಮ ಊರಲ್ಲಿ?
2: ನಾಲ್ಕೈದು ದಿವಸದಿಂದ ಜೋರು ಮಳೆ ಉಂಟು ಮೇಡಮ್. ಈಗ ಮಳೆ ನಮಗೆ ಒಳ್ಳೆಯ ಒಂದು ಶುಭವನ್ನೇ ತೋರಿಸಿದೆ
0: ಮೇಡಮ್.
2: ಮಳೆ ಇಲ್ಲ ಅಂತ ಹೇಳಿ ತುಂಬಾ ಬೇಸರದಲ್ಲಿದ್ರು. ಬರುವ ಬೇಸಿಗೆಗೆ ಹೇಗೆ ನೀರಿಗೆ ತುಂಬಾ ಜನಗಳು ಕೃಷಿಕರೆಲ್ಲ ಬೇಸರ ಮಾಡಿಕೊಂಡಿದ್ರು.
0: ಹೌದು ಹೌದು ಹೌದು
2: ಹೌದು. ಸ್ವಲ್ಪ ಇದು ಮಳೆಗಾಲ ಸ್ವಲ್ಪ ಲೇಟ್ ಆಗಿ ಬಂತು ಅಂತ ಅಷ್ಟೇ. ಬರ್ಬಹುದು ಇನ್ನು ಕೂಡ, ತೊಂದರೆ ಇಲ್ಲ.
0: ಹೌದು. ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
2: ನನಗೆ ಜೀವನ ಚೈತ್ರ ಚಿತ್ರದಿಂದ.
0: ಓಕೆ.
2: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಲಗಲು ಮನೆಯನ್ನು ಗಿರಿದೇವಿಯೇ. ಡಾಕ್ಟರ್ ರಾಜ್ಕುಮಾರ್.
0: ಹೌದು ಹೌದು ಹೌದು. ಓಕೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಜೀವನ ಚೈತ್ರ ಚಿತ್ರದ ಗೀತೆ ಇದು. ರಾಜ್ಕುಮಾರ್ ಮಾಧವಿಯವರ ಅಭಿನಯಿಸಿದಂತಹ ಈ ಒಂದು ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಗುರುರಾಜ್ ಅವರು ಈ ಹಾಡನ್ನು ಹಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರು ಅವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂತಹ ಚಿತ್ರವನ್ನು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಗೀತೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಹ್ಮ್.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದ್ರಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾನ್ ಸೌಖ್ಯ ಐರನ್ ಚೊಲರ್ ಪಲ್ಲೆ ನಲ್ಲಕ ಏನು ಓ ಪದಕೇನು ಆ ಬಡ್ಸ ಬರೋಂದುಂಡು ಅಂದ ಸ್ವಾರ್ಥನ್ ಬುಡ್ದು ಬದುಕಿರ ತೂಲೆಂದ. ನಿಕ್ಲಲ್ಪೆಂಚ ಬಡ್ಸ ಬರೋನುಂಡ ನಿಕ್ಲಲ್ಪ ಬಡ್ಸ ಬರೋನುಂಡ ಸ್ವಾರ್ಥನ ಬುಡ್ದು ಬದುಕಿರ ತೂಲೆ ಅನ್ನುವಂತ ಗೀತೆಯನ್ನ ಕೂಡ ಪ್ರಸಾರ ಮಾಡ್ತಾ ಇದೀನಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಅಶೋಕಣ್ಣ ಮಂಗಳದೇವಿಯಿಂದ ಹೇಗಿದ್ದೀರ ಅಶೋಕಣ್ಣ? ಆರಾಮ. ಏನು
1: ಮಳೆ ಸ್ವಲ್ಪ ಕಮ್ಮಿ ಆಗಿದೆ.
0: ಹಾಗೆ
1: ನಂಗೆ ಒಂದು ಓಲ್ಡ್ ಹಿಂದಿ ಸಾಂಗ್ಸ್ ಬೇಕು. ಶೋಲೆ ಪಿಕ್ಚರ್.
0: ಶೋಲೆ ಪಿಕ್ಚರ್ ಇದ್ದಾ?
1: ಅದು ಏ ದೋಸ್ತಿ.
0: ಓಕೆ ಅದೊಂದು ಓಕೆ ಓಕೆ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಇದು ಅಶೋಕ್ ಅವರು ಮಂಗಳಾದೇವಿಯಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು. ಶೋಲೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಏ ದೋಸ್ತಿ ಹೇ ಅನ್ನುವಂತ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕಿಶೋರ್ ಕುಮಾರ್ ಆದ್ರೆ ಮನ್ನಾಡೆ ಅವರು ಹಾಡಿರುವಂತಹ ಗೀತೆ ಇದು. ಆನಂದ್ ಭಕ್ಷ್ಯವರ ಸಾಹಿತ್ಯ ಈ ಹಾಡಿಗೆ ಇದೆ. ಈ ಒಂದು ಚಿತ್ರದಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡಿದವರು ಆರ್ ಡಿ ಬರ್ಮನ್, ಬಸುಮೋಹನ್, ಮನೋಹರಿ, ಅದರೀತಿ ಮಾರುತಿರಾವ್ ಅವರು ಈ ಒಂದು ಹಾಡುಗಳನ್ನು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ, ನಿರ್ದೇಶನವನ್ನು ಮಾಡಿದ್ದಾರೆ. 1975 ತೆರೆ ಕಂಡಂತಹ ಚಿತ್ರ ಶೋಲೆ. ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಧರ್ಮೇಂದ್ರ ಅವರೆಲ್ಲ ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಥವಾ ಅಪರೂಪದ ಹಾಡುಗಳನ್ನು ಕೇಳಬೇಕು ಅಂತಂದರೆ ಖಂಡಿತ ಕರೆ ಮಾಡ್ಬೋದು. ಕೆಲವೊಂದು ಹಾಡುಗಳು ತುಂಬ ಅಪರೂಪ ಆಗಿರುವಂಥದ್ದು. ಮೊದಲೆಲ್ಲ ಕೇಳ್ತಾ ಇದ್ದಂಥ ಹಾಡುಗಳು ಕೆಲವೊಂದು ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಆ ಹಾಡನ್ನು ಮತ್ತೊಮ್ಮೆ ನಮಗೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅಂತಹ ಅಪರೂಪದ ಹಾಡುಗಳನ್ನು ಕೂಡ ನೀವು ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM Radio Saran. Iga app nalu kuda labhya.

ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳುವಂತಹ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾತಾಡ್ತಿರ್ಬೇಕಾದ್ರೆ ಮುಂದಿನ ಕಾಲರ್ ಕೂಡ ಕರೆಯನ್ನು ಮಾಡಿ ಅವಕಾಶ ಇದೆ. ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಕೆಲವು ಕಡೆಗಳಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ಬಿಸಿಲಿನ ವಾತಾವರಣ ಇರ್ಬೋದು. ಆದರೆ ಹೆಚ್ಚಾಗಿ ಮಳೆಗ ಬರ್ತಾ ಇರುವಂಥದ್ದಲ್ಲಿ ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗ್ತಾ ಇದೆ. ಅಂದರೆ ನಿನ್ನೆ ದಿನ ಶಾಲೆಯ ಮಕ್ಕಳಿಗೆ ರಜೆ ಘೋಷಣೆ ಆಗಿತ್ತು. ಇವತ್ತು PUCವರೆಗೆ ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಆ ರೀತಿ ತೀವ್ರತರವಾಗಿ ಮಳೆ ಬರ್ತಾ ಇರೋದ್ರಿಂದ ಮಳೆಯ ತೀವ್ರತೆಗಿಂತಲೂ ಜಾಸ್ತಿ ಅದರಿಂದ ಆಗುವಂಥ ಅನಾಹುತಗಳು ಅದು ಜಾಸ್ತಿ ಆಗ್ತಾ ಇದೆ. ಗಾಳಿಯಿಂದಾಗಿರ್ಬೋದು ಅಥವಾ ಪ್ರವಾಹದ ಭೀತಿಗಳಾಗಿರ್ಬೋದು, ನೆರೆಯಾಗಿರ್ಬೋದು, ಇದೆಲ್ಲವೂ ಬರ್ತಿರೋದ್ರಿಂದ ಏನು ಜಿಲ್ಲಾಧಿಕಾರಿ ರಜೆಯನ್ನು ಘೋಷಿಸಿರುವಂಥದ್ದು. ಇದು ಮಳೆಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿದ್ದರೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು? ವಸಂತ ಹೇಮಾಜವರು. ವಸಂತ ಹೇಮಾಜವರು ಹೇಗಿದ್ದೀರಾ? ನಾವು ಕೂಡ ಆರಾಮ. ಮಳೆ ಇಲ್ಲಿ ಬರ್ತಾ ಇದೆ ಸದ್ಯಕ್ಕೆ. ನಿಮ್ಮಲ್ಲಿ ಹೇಗೆ ಬರ್ತಿದೆ ಮಳೆ? ಹೌದಾ? ಓಕೆ ಓಕೆ, ಬರ್ಲಿ ಬರ್ಲಿ. ಹೇಳಿ, ಯಾವ ಹಾಡು ಕೇಳುವ?
1: ನನಗೆ ಮಳೆ ಬಂತು, ಮಳೆ ಮಳೆ ಹತ್ತೋರ ಕೆರೆ ತುಂಬಿತು ಈ
0: ಹಾಡು. ಓಕೆ, ನೋಡೋಣ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ನಿಮಗೂ ಕೂಡ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ವಸಂತ್ ಅವರು ಕರೆಯನ್ನು ಮಾಡಿದರು. ಮಳೆ ಬಂತು ಮಳೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಮಳೆ ಬಂತು ಮಳೆ ಅನ್ನುವಂಥ ಚಿತ್ರದ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ, SJ ಅವರು, ಅದೇ ರೀತಿ ಸಂಗಡಿಗರು ಹಾಡಿರುವಂತಹ ಗೀತೆ ಇದು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಈ ಒಂದು ಹಾಡಿಗೆ RN ಜಯಗೋಪಾಲ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. GK ವೆಂಕಟೇಶ್ ಅವರ ನೀಡಿರುವಂತಹ ಸಂಗೀತ ಈ ಒಂದು ಚಿತ್ರ 1984 ತೆರೆ ಕಂಡಂತಹ ಸಿನಿಮಾ. ಈ ಒಂದು ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್, ಚೂಕೂರು ಗ್ರಾಮದಿಂದ.
0: ಭೀಮನಗೌಡ ಪಾಟೀಲ್ ಅವರು ರಾಯಚೂರಿನಿಂದ. ಓಕೆ, ಹೇಗಿದೆ ರಾಯಚೂರು?
2: ಚೆನ್ನಾಗಿದೆ ಮೇಡಮ್, ಮಳೆ ಬರ್ತಾ ಇದೆ.
0: ಮಳೆ ಬರ್ತಾ ಇದೆಯಾ? ಹಾ ಹಾ ಹಾ. ಓಕೆ, ಎಷ್ಟು ದಿನಗಳಿಂದ ಮಳೆ ಬರ್ತಾ ಇದೆ? ಹೌದಾ? ಓಕೆ ಓಕೆ ಓಕೆ. ಊಟ ಆಯ್ತು ನಿಮ್ದಾಯ್ತಾ? ಓಕೆ ಓಕೆ, ಹೇಳಿ. ಏನು
2: ಇವತ್ತು ಗೀತೆ ನಮ್ದು?
0: ಹೌದು, ಹೇಳಿ ಹೇಳಿ. ಯಾವ ಚಿತ್ರದಿಂದ?
2: ಜ್ಯೇಷ್ಠ ಚಿತ್ರದಿಂದ.
0: ಜ್ಯೇಷ್ಠ ಚಿತ್ರದಿಂದ ಅಲ್ಲ, ಅದರಿಂದ ಯಾವುದು?
2: ಓ ಕಾಂಚನ.
0: ಓ ಕಾಂಚನ.
2: ನಮ್ಮ ಸ್ನೇಹಿತರಾದ ಸುಬ್ರಹ್ಮಣ್ಯ ಸರ್ ಐತಾಳ್ದವರು ಸಾಲಿಗ್ರಾಮದಿಂದ, ಆಮೇಲೆ ಭರತ್ ಕುಮಾರ್ ಅಂತ ಹೇಳಿ.
0: ಓಕೆ, ಅವರೆಲ್ಲ ನಮ್ಮ ರೇಡಿಯೋ ಕೇಳುವಂತ ಕೇಳುಗರು ಅಲ್ವಾ? ಓಕೆ ಓಕೆ, ಖಂಡಿತ ಎಲ್ರಿಗೋಸ್ಕರ ಈ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಓ ಕಾಂಚನ ಅನ್ನುವಂತಹ ಜ್ಯೇಷ್ಠ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದ್ರಿ. ಮಳೆ ಬಂತು, ಮಳೆ ಚಿತ್ರದ ಗೀತೆ, ಅದರ ಜೊತೆಗೆ ಜ್ಯೇಷ್ಠ ಚಿತ್ರದ ಗೀತೆಯನ್ನು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಯಾರೆಲ್ಲ ಇವತ್ತು ಕಾಲ್ ಮಾಡಿದ, ಯಾರೆಲ್ಲ ಇವತ್ತಿನ ಹಾಡನ್ನು ಕೇಳೋದಕ್ಕೆ ಬಯಸಿದ್ರ, ನೀವು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇನೆ ಅಂತ ಅಂದ್ಕೊಳ್ತಾ, ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ಸಿಗೋಣ. ಒಂದಷ್ಟು ಹಾಡುಗಳು ಇರುತ್ತೆ, ಅಥವಾ ಹೊಸ ಹೊಸ ಗೀತೆಗಳಾಗಿರ್ಬೋದು, ಹಳೆ ಗೀತೆಗಳಾಗಿರ್ಬೋದು, ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಹಿಂದಿ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡನ್ನು ಕೇಳುವಂಥ ಅವಕಾಶ ಇದೆ. ನಾಳೆ ಕೂಡ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
7: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
6: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
9: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
10: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
11: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ಪ್ರಿಯ ಶ್ರೋತೃಗಳೇ, ಕಲಾಸಾರಂಗ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಕೇಳ್ತಾ ಇರುವಂತದ್ದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾಸಾರಂಗಾಗಿ ಈ ಹಿಂದೆ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರು, ಪ್ರಾಧ್ಯಾಪಕರು ಮತ್ತು ಕುಲಪತಿಗಳು ಆಗಿದ್ದಂತಹ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರೊಂದಿಗಿನ ಮಾತುಕತೆಯನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ. ಈಗ ಅದರ ಮುಂದುವರಿದ ಭಾಗವನ್ನು ಈಗ ಕೇಳೋಣ, ಬನ್ನಿ. ಈಗ ಗೋವಿಂದ ಪೈ ಲೆಕ್ಸಿಕಾನ್ ಪ್ರಾಜೆಕ್ಟ್, ಆ ಒಂದು ಲಿಪಿ ಅಧ್ಯಯನದ ಆ ಪ್ರಾಜೆಕ್ಟ್ ನಲ್ಲಿ ಕೂಡ ನಿಮ್ದು ಪ್ರಧಾನ ಪಾತ್ರ ಇದೆ. ಆ ಸಂಪುಟಗಳು ಬರುವಲ್ಲಿಯೂ ಕೂಡ ಯು ಪಿ ಉಪಾಧ್ಯಾಯ ದಂಪತಿಗಳ ಜೊತೆಗೇನೆ ನೀವೆಲ್ಲ ಕೆಲಸ ಮಾಡಿದ್ದೀರಿ, ಅದನ್ನು ಸ್ವಲ್ಪ ನೆನಪಿಸಿಕೊಂಡ್ರೆ.
2: ಅಲ್ಲ, ಅದು ಒಂದು ಬಹಳ ಖುಷಿ ಹರಿದಾಸ ಪಟ್ಟ ಒಂದು ಕನಸು. ಅದು ಡಾಕ್ಟರ್ ಯು ಪಿ ಉಪಾಧ್ಯಾಯರು ಮತ್ತು ಅವರ ಶ್ರೀಮತಿ ಡಾಕ್ಟರ್ ಸುಶೀಲ ಉಪಾಧ್ಯಾಯರು ಅದರ ಸಂಪಾದಕರು. ಸಲಹಾ ಸಮಿತಿಯಲ್ಲಿ ಅಮೃತ ಸೋಮೇಶ್ವರರು, ಆಮೇಲೆ ವೆಂಕಟರಾಜ ಪುಣಿಕಿತ್ತಾಯರು, ಕಯ್ಯಾರ ಕಿಂಜನ್ರೈ, ದಿ ಯವರೇಗೌಡರು, ರಾಮಕೃಷ್ಣ ಶೆಟ್ಟರು, ಆಮೇಲೆ ಇವರು ಕುದ್ಕಾಡಿ ವಿಶ್ವನಾಥ್ ರೈ, ಇದ್ರ ಜೊತೆಗೆ ನಾನು ಕೂಡ ಇದ್ದೆ, ಏರಿಯ ಲಕ್ಷ್ಮೀನಾಳ್ವ. ಸೊ ಹಾಗಾಗಿ ಏನಾಗಿದೆ ಅಂದರೆ ಅದೊಂಥರ ಭಾಳ ವಿದ್ವತ್ತಿನ ಒಂದು ಒಂದು ಒಂದು ಸಮಾಲೋಚನಾ ಸಭೆ ಆಗ್ತಾ ಇತ್ತು.
1: ಎಷ್ಟು ವರ್ಷ ತಗೊಂಡಿತ್ತು ಅದು?
2: ಅದೊಂದು 18 ವರ್ಷ ತಗೊಂಡಿದೆ. ಯಾಕಂದ್ರೆ ಅದೇನಾಗಿದೆ, ಮೊದಲೇ ಒಂದು 7-8 ವರ್ಷ ಸಂಗ್ರಹಕ್ಕೆ ಆಯ್ತು. ಮನೆ ಮನೆಗೆ ಹೋಗಿ ಸುಶೀಲ ಉಪಾಧ್ಯಾಯರು ಮತ್ತು ಒಂದು ತಂಡ ಇತ್ತು, ಅವರೆಲ್ಲ ಮನೆ ಮನೆ ಹೋಗಿ ಈ ವಿಷಯ ಸಾಮಗ್ರಿ ಸಂಗ್ರಹ ಮಾಡೋದಾಯ್ತು. ಆ ನಂತರ ಅದನ್ನ ಪ್ರತ್ಯಕ್ಕರಣ, ಅದನ್ನ ಎಡಿಟಿಂಗ್ ಮಾಡುವುದು, ಈ ಸಮಾಲೋಚನೆ ಮಾಡುವ ಕೆಲಸ ಮಾಡಿತ್ತು. ಯಾಕಂದ್ರೆ ಇಡೀ ತುಳುನಾಡನ್ನ ಸರ್ವೆ ಮಾಡುವುದೇ ದೊಡ್ಡ ಕೆಲಸ ಆಯಿತು. ಅದರಿಂದ ಏನಾಗಿದೆ, ಈಗ ಅದರಲ್ಲಿ ಕೂಡ ಬೇರೆ ಬೇರೆ ಸಮುದಾಯದವರ ತುಳು, ಪ್ರಾದೇಶಿಕ ತುಳು, ಈಗಲೂ ನಾವು ಅದರಲ್ಲಿ ಹೇಳುವ ಇದು ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಹೇಳು, ಆದ್ರೆ ಏನಾಗಿದೆ ಆ ಕಾಲಕ್ಕೆ ಮಾಡಿದ ಪ್ರಯತ್ನ ಇದೆ ಅಲ್ಲ, ದೊಡ್ಡ ದೊಡ್ಡ ಪ್ರಯತ್ನ
1: ಅಷ್ಟು ಸಂಗ್ರಹ ಮಾಡಿದ ದೊಡ್ಡ ವಿಷಯ.
2: ಅದರಲ್ಲಿ ನಾನು ಹೇಳ್ತಾ ಇರೋದು, ನಾವು ಸಲಹೆಗಳೆಲ್ಲ ಕೊಟ್ಟರು ಕೂಡ ಡಾಕ್ಟರ್ ಉಪಾಧ್ಯಾಯ ಸುಶೀಲ ಉಪಾಧ್ಯಾಯವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ.
1: ಅದಕ್ಕಾಗಿಯೇ ತಮ್ಮ ಜೀವನವನ್ನು ಸವಿಸಿದ್ದಾರೆ ಅವರು. ಸುಮಾರು 7 ಸಂಪುಟದಲ್ಲಿ ಬಂತಲ್ಲ?
2: ಅದು ಅದು 6 ಸಂಪುಟ
1: ಬಂತು. ಹಾಗೆ ಇನ್ನೊಂದು ಕೆಲಸ, ಈ ಮಂಗಳೂರು ದರ್ಶನದ ಕೆಲಸ, ಅದು ಅದನ್ನು ನೆನೆಸ್ಕೊಂಡ್ರೆ.
2: ಮಂಗಳೂರು ದರ್ಶನದ ಏನಂದ್ರೆ, ಈ ಇವರು ಎ ಬಿ ಇಬ್ರಾಹಿಂ ಜಿಲ್ಲಾಧಿಕಾರಿಯಾಗಿದ್ದಾಗ ಒಂದು ಬಾರಿ ನನಗೆ ಅವರು ಫೋನ್ ಮಾಡಿ ಪ್ರಸ್ತಾವ ಮಾಡಿದ್ರು. ಕಾರಣ ಯಾಕೆಂದ್ರೆ ನಾನು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿ ಆಗಿದ್ದಾಗ ಮೈಸೂರು ದರ್ಶನ ಅಂತ ಒಂದು ಯೋಜನೆ ಆರಂಭ ಮಾಡಿದ್ದೆ. ನಾನು ಪೂರ್ತಿ ಮಾಡಲಿಕ್ಕೆ ನಾನು ಇರಲಿಲ್ಲ, ಆಮೇಲೆ ಅದು ಪೂರ್ತಿ ಆಯಿತು. ಅವರು ಅದನ್ನು ಮೈಸೂರಲ್ಲಿ ನೋಡಿದರು, ಹಾಗೆ ಅವರು ಸಾರ್ ಮಾಡುವ ಅಂತ ಹೇಳಿದರು. ನಾನು ಹೇಳಿದೆ ನನಗೆ ಇಲ್ಲ, ಮತ್ತೆ ಇಲ್ಲ ಅಲ್ಲ, ನೀವೇನಿಲ್ಲ, ನೀವು ಅದರ ಇಡೀ ಸಂಪಾದನೆ ನೋಡಿಕೊಳ್ಳಿ, ಮತ್ತೆ ಉಳಿದ ಎಲ್ಲವನ್ನು ನಾವು ಈ ಮೂಡದವರಿಂದ ಮಾಡಿಸ್ತೇವೆ ಅಂತ. ಹಾಗೆ ಮೂಡದ ಕಚೇರಿಯಲ್ಲಿ ಒಂದು ಸ್ಥಳ ಕೊಟ್ಟುಬಿಟ್ಟು ನಾನು ಅದಕ್ಕೇನು ಮಾಡೋಣ, ನನಗೆ 3 ಸಹಾಯಕರು ಬೇಕು ಅಂತ ಹೇಳಿದೆ. ಹಾಗಾಗಿ ವಾಮನಂದ ಅವರು, ಆಮೇಲೆ ಮುದ್ದು ಮುಂಡೇಬಳ್ಳೆಯವರು ಮೊದಲಿದ್ದರು, ನಂತರ ಸತ್ಯನಾರಾಯಣ ಮಲ್ಲಿಪಟ್ಟಣವರನ್ನು ನಂತರ ಸೇರಿಸಿಕೊಂಡೆ. ನಾನು ಸಂಪಾದಕನಾಗಿ ನಾವೊಂದು 2.5 ವರ್ಷ ಕೆಲಸ ಮಾಡಿದೆವು. ಸಂದರ್ಶನ ಮಾಡಿದ್ದೆವು ಅನೇಕ ಮಂದಿಯನ್ನು, ಸಾಮಗ್ರಿ ಸಂಗ್ರಹ ಮಾಡಿದ್ದೆವು, ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿರುವ ಸಾಮಗ್ರಿಯನ್ನು ನಾವು ಸಂಗ್ರಹ ಮಾಡಿ ಅನುವಾದ ಮಾಡಿಸಿದೆವು. ವಾಸ್ತವಿಕವಾಗಿ ಈಗ 3 ಸಂಪುಟ ಅಲ್ಲ, ಅದರಲ್ಲಿ 5-6 ಸಂಪುಟ ಆಗ್ಬಿಟ್ಟು ಸಾಮಗ್ರಿ ಇತ್ತು. ಕೊನೆಗೆ ಅದು ಜಾಸ್ತಿ ಆಗ್ತದೆ ಅಂದ್ರೆ ನಾವು 3ಕ್ಕೆ ಇಳಿಸಿದ್ದು ಅದನ್ನು.
1: ಈಗ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನವಾಗಿ ಯಾವ ಯಾವ ಅಂಶಗಳನ್ನು,
2: ಅಲ್ಲಿ ಮಂಗಳೂರು ಅನ್ನುವ ಹೆಸರು ಹೇಗೆ ಬಂತು ಅನ್ನುವರದ್ದು ಹಿಡಿದು, ಅದರ ಆರಂಭದ ಅಲ್ಲಿ ಮಂಗಳೂರು ಹೇಗಿತ್ತು, ಹೇಗೆ ಬೆಳೆಯಿತು, ಮಂಗಳೂರಿನ ಇಲ್ಲಿಯ ಭೌಗೋಳಿಕ ಪರಿಸರ ಹೇಗೆ, ಮಂಗಳೂರಿನ ಸಮುದಾಯಗಳು ಹೇಗೆ, ವೃತ್ತಿಗಳು ಹೇಗೆ, ಇಲ್ಲಿನ ಸಂಪರ್ಕ ಸಾರಿಗೆ ಸಂಪರ್ಕ ಹೇಗೆ, ಕಸುಬುಗಳು ಹೇಗೆ, ಇದ ಹಿಡಿದು ಮತ್ತೆ ಮಂಗಳೂರಿನ ಈ ಒಂದು ಯಾವುದು ಪುರಸಭೆ ಆರಂಭವಾದ್ದು, ಅದು ನಗರಸಭೆ ಆದ್ದು, ಬೇರೆ ಬೇರೆ ಕಾಲಕ್ಕೆ ಬ್ರಿಟಿಷರ ಕಾಲಕ್ಕೆ ಹೇಗೆ, ಆಡಳಿತವು ಬೇರೆ ಬೇರೆ ಕಾಲಕ್ಕೆ ಆಲೂಪುರ ಕಾಲದಿಂದ ಬ್ರಿಟಿಷರ ಕಾಲದ ನಂತರದವರೆಗೆ ಹೇಗೆ, ಹೀಗೆ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ತರದ ಸಮುದಾಯಗಳು, ಸಂಸ್ಥೆಗಳು, ಶಿಕ್ಷಣದಲ್ಲಿ, ಆರೋಗ್ಯ, ಮತ್ತೆ ಯಾವುದೋ ಬೇರೆ ಬೇರೆ ತರದ ಈ ಸುಧಾರಣಾ ಸಂಸ್ಥೆಗಳು, ಇವೆಲ್ಲವುಗಳ ಒಂದು ಸಮಗ್ರ ಇತಿಹಾಸವನ್ನ ನಾವು ಮೂರು ಸಂಪುಟದಲ್ಲಿ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ.
1: ಅದು ಬಹುಶಃ ಇವತ್ತಿಗೊಂದು ಆಕರ ಗ್ರಂಥವಾಗಿ ಇದೆ ಅದು. ಸರ್, ಈಗ ನೀವು ವಿದೇಶಗಳಿಗೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ಅದಕ್ಕೆ ಉಸ್ವರ್ಬ್ ಜರ್ಮನಿ ಇರ್ಬೋದು, ಫಿನ್ಲ್ಯಾಂಡ್ ಇರ್ಬೋದು, ಇಲ್ಲೆಲ್ಲ ನೀವು ತಿರುಗಾಟ ಮಾಡಿದ್ದೀರಿ. ಈಗ ನಮ್ಮ ದೇಶದಲ್ಲಿ ಈ ಒಂದು ಸಂಶೋಧನೆಯ ಒಂದು ಕೆಲಸಕ್ಕೂ ಆ ವಿದೇಶಗಳಲ್ಲಿ ಆಗುವಂತಹ ಇಂತಹ ಸಂಶೋಧನೆಯ ಕೆಲಸಗಳಿರ್ಬೋದು, ಏನು ವ್ಯತ್ಯಾಸ ಕಾಣುತ್ತದೆ ನಿಮಗೆ?
2: ನಾನು ಈಗ ಫಿನ್ಲೆಂಡಿಗೆ ಹೋದ್ದು ನಮ್ಮ ಸಿರಿ ಯೋಜನೆಯ ಕೆಲಸ, ಅದು ತುರ್ಕು ವಿಶ್ವವಿದ್ಯಾನಿಲಯದ ಒಂದು ಜೊತೆಗೆ ಮಾಡಿದ್ದು, ಅಲ್ಲಿಯ ಜಾನಪದ ವಿಭಾಗ ಜೊತೆಗೆ ಮಾಡಿದ್ದು. ಅಲ್ಲಿ ಅಧ್ಯಾಪನ ಏನು ನಾನು ಮಾಡಲಿಲ್ಲ, ಅಲ್ಲಿಯ ಸೆಮಿನಾರ್ಗಳಲ್ಲಿ ನಾನು ಪ್ರಬಂಧ ಎಲ್ಲ ಮಂಡಿಸಿದ್ದೇನೆ. ಅದು ನಾನು ಅಧ್ಯಾಪನ ಮಾಡಿರುವಂಥದ್ದು ಮೊದಲು ಆರಂಭ ಮಾಡಿದ್ದು ಜರ್ಮನಿಯ ಟಿಬಿಂಗನ್ ಯೂನಿವರ್ಸಿಟಿಯಲ್ಲಿ 1993. ಅದು ನಾನು ಕೇವಲ 3 ತಿಂಗಳು ಒಂದು ಫೆಲೋಶಿಪ್ನಲ್ಲಿ ಹೋದ್ದು. ಆಗ ನಾನು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸುವ ಒಂದು ಸಣ್ಣ ಒಂದು ತರಗತಿ ಆರಂಭ ಮಾಡಿದ್ದೆ. ಹೌದು, ನಾನು ಪೂರ್ಣಾವಧಿಯಲ್ಲಿ ಕೆಲಸ ಶುರು ಮಾಡಿದ್ದು 2009. ಅದು ವ್ಯೂಸ್ಬರ್ಗ್ ವಿಶ್ವವಿದ್ಯಾಲಯ 3 ವರ್ಷ ನನ್ನಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ಜರ್ಮನ್ ವಿದ್ಯಾರ್ಥಿಗಳಿಗೆ ನಾನು ಕನ್ನಡ ಕಲಿಸುವ ಕೆಲಸ ಮಾಡಿದೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕರ್ನಾಟಕದ ಸಂಸ್ಕೃತಿ, ಜಾನಪದ, ಈ ಥರದ ಅನೇಕ ವಿಷಯಗಳ ಬಗ್ಗೆ ಅಲ್ಲಿ ಸೆಮಿಸ್ಟರ್ಗಳಿವೆ ಮಾಡ್ತಾ ಇದ್ದೆ. ಅಲ್ಲಿ ಹೇಗೆ ಅಂದರೆ, ಈಗ ಒಬ್ಬ ಪ್ರೊಫೆಸರ್, ನಾನು ಅಲ್ಲಿ ಗೆಸ್ಟ್ ಪ್ರೊಫೆಸರ್ ಅಂತ ಕರೀತಾ ಇದ್ದೆ. ನಾನು ರೆಗ್ಯುಲರ್ ಪ್ರೊಫೆಸರ್ ಅಲ್ಲ.
1: ಸರಿ,
2: ಅಲ್ಲಿ ನಾನು ಅದರ ಪಾಠ ಬಿಟ್ಟು ನಾನೇ ಆಯ್ಕೆ ಮಾಡೋದು, ಪಾಠ ಯಾವುದು ನಾನೇ ಮಾಡೋದು, ಪರೀಕ್ಷೆ ನಾನೇ ಮಾಡೋದು, ಮಾರ್ಕ್ಸ್ ಕೊಡೋದು ನಾನೇ ಮಾಡೋದು, ಪೂರ್ತಿ ಸ್ವಾಯತ್ತ. ಪ್ರೊಫೆಸರ್ ಅಂದರೆ ನನಗೆ ಸಿಲೆಬಸ್ ಮಾಡೋದ್ರಿಂದ ಹಿಡಿದು ಪರೀಕ್ಷೆವರೆಗೆ ನಾನೇ. ಮತ್ತೆ ಅಲ್ಲಿ ಏನಾಗಿದೆ, ಒಂದು ವೇಳಾಪಟ್ಟಿ ಇದೆ, ಆ ವೇಳಾಪಟ್ಟಿಗೆ ಅನುಗುಣವಾಗಿ ನಾವು ಮಾಡಿದ್ರೆ ಆಯ್ತಷ್ಟೆ. ಆದರೆ ಅದೇನಾಗಿದೆ, ಮತ್ತೆ ವಿದ್ಯಾರ್ಥಿಗಳು ಹಾಗೇನೆ ಏನಾಗ್ತದೆ ಅಂದರೆ, ಅವರಿಗೆ ಮೊದಲೇ ಸಿಲೆಬಸ್ ಎಲ್ಲ ಗೊತ್ತಿರ್ತದೆ, ನಾವು ಕೊಟ್ಟಿರ್ತೇವೆ, ಅವ್ರು ಸಿದ್ಧತೆ ಮಾಡಿ ಬರ್ತಾರೆ, ತರಗತಿ ಮಾಡಿ ಬರ್ತಾರೆ. ಆದ್ದರಿಂದ ಅಲ್ಲಿ ಸಂಶೋಧನೆ ಕೂಡ ಹಾಗೇನೆಂದರೆ, ಅವ್ರು ಉಳಿದ ಬೆಳಗ್ಗೆ ಸಂಶೋಧನೆ ಮಾಡ್ತಾ ಇರ್ತಾರೆ. ನಮ್ಮ ಹತ್ರ ಅವರು ಯಾವ ಮೊದಲೇ ಕೇಳಿದೆ ಇಂತಹ ಹೊತ್ತಿಗೆ ಬರಬಹುದು ಅಂತ, ಕನ್ಸಲ್ಟೇಷನ್ಗೆ ಸಮಾಲೋಚನೆಗೆ ಬರ್ತಾರೆ, ಮಾತಾಡ್ತಾರೆ, ಕೆಲಸ ಮಾಡ್ತಾರೆ, ತೋರಿಸ್ತಾರೆ. ಎಲ್ಲವೂ ಕೂಡ ಒಂದು ಒಂದು ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ನಿಯಮಬದ್ಧವಾಗಿ ನಡೀತವೆ ಅಲ್ಲಿ. ಉದಾಹರಣೆಗೆ ಅಲ್ಲಿ ನಾನು ಚಳಿಗಾಲದಲ್ಲಿ ಇರ್ತಾ ಇದ್ದೆ, ಚಳಿಗಾಲದಲ್ಲಿ ಸಾಮಾನ್ಯ -20 ಡಿಗ್ರಿ ಎಲ್ಲ ಇರ್ತಾ ಇತ್ತು, ಹಿಮ ಬೀಳ್ತಾ ಇತ್ತು. ನಾನು ಆ ವೇಳೆಗೂ ಅಲ್ಲಿ ಹೋಗ್ಬೇಕಿತ್ತು. 8:30 ಗಂಟೆಗೆ ತರಗತಿ ಆರಂಭ, ನಾನು ನನ್ನ ಇಲ್ಲಿ ಗೆಸ್ಟ್ ಹೌಸ್ನಿಂದ 7 ಗಂಟೆಗೆ ಹೊರಡಬೇಕು, ಅಲ್ಲಿಂದ ಬಸ್ ಹಿಡಿದು ಹೋಗ್ಬೇಕು ಅಲ್ಲಿಗೆ. ಅಲ್ಲಿ -20 ಡಿಗ್ರಿ, ಹಿಮ ಮೈ ಮೇಲೆ ಬೀಳ್ತಾ ಇದೆ. ನಾನು ಮೊದಲು ತಿಳ್ಕೊಂಡೆ 8:00 ಯಾರು ಬರ್ಲಿಕ್ಕಿಲ್ಲ ಅಂತ. ನಾನು ಅಲ್ಲಿ 8 ಗಂಟೆ ಹೋಗುವಾಗ ಎಲ್ಲ ಮಕ್ಕಳು ಕದಗತಿಯಲ್ಲಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಅದೆಲ್ಲ ಒಂದು ಶಿಸ್ತು ಅಂದ್ರೆ ಶಿಸ್ತು ಅಲ್ಲಿ ಆ ಥರದ್ದು. ಮತ್ತೆ ಅಲ್ಲಿ ಅವರೆಲ್ಲ ಈಗ ಉದಾಹರಣೆ ಕನ್ನಡ ಅಲ್ಲಿಗೆ ಭಾಷೆ ಕಲಿಸುವಾಗ ಅವರೆಲ್ಲ ಸಿದ್ಧತೆ ಮಾಡ್ತಾರೆ, ಇಂಟರ್ನೆಟ್ ನೋಡಿಕೊಂಡು ಅದರ ಬಗ್ಗೆ ತುಂಬ ಪ್ರಿಪೇರ್ ಮಾಡಿ ಪ್ರಶ್ನೆ ಕೇಳ್ತಾರೆ ತರಗತಿಯಲ್ಲಿ, ಅದು ಬಹಳ ಮುಕ್ತವಾಗಿ ಕೇಳ್ತಾರೆ, ಚರ್ಚೆ ಮಾಡ್ತಾರೆ. ನಾವು ಅವರಿಗೆ ಸಂಪೂರ್ಣ ಸಮಾಧಾನ ಆಗದೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವುದೋ ವ್ಯಾಕರಣದ ಬಗ್ಗೆ ಯಾವುದೊಂದು ಪ್ರಶ್ನೆ ಕೇಳ್ತಾರೆ, ನಾವು ಅದಕ್ಕೆ ಪೂರ್ತಿ ಉತ್ತರ ಕೊಡದೆ ನಾವು ಮುಂದೆ ಪಾಠ ಮುಂದುವರಿಸಲಿಕ್ಕೆ ಆಗುದಿಲ್ಲ. ಅವ್ರು ಬಿಡುವುದಿಲ್ಲ, ನಮ್ಮನ್ನು ಬಿಡುವುದಿಲ್ಲ ಅವರು.
1: ಅಷ್ಟು
2: ಅದು ಅಲ್ಲಿ ಹುಡುಗಿಯರು ಜಾಸ್ತಿ ಅಲ್ಲಿ, ಅವರೆಲ್ಲ ಸ್ವಲ್ಪ ಬಹಳ ಗಟ್ಟಿ. ಯಾವುದೇ ಒಂದು ಪಾಠ ಕೇಳುವಾಗಲೂ ಅವರಿಗೆ ಮನಸ್ಸಿಗೆ ಸಂಪೂರ್ಣ ಅರ್ಥ ಆಗದೆ ಅವ್ರ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸೊ ಅದೇ ನೀವು ತುಂಬಾ ಸಿದ್ಧತೆ ಮಾಡಿ ಹೋಗ್ಬೇಕು. ಒಬ್ಬ ಕನ್ನಡ ಪ್ರೊಫೆಸರ್ ಆಗಿ ಇಷ್ಟು ದೊಡ್ಡ ಸೀನಿಯರ್ ಆದ್ರೂ ಕೂಡ ಅಲ್ಲಿ ಹೋದ್ಮೇಲೆ ನಾನು ತುಂಬಾ ತಯಾರಿ ಮಾಡಿ ಕ್ಲಾಸಿಗೆ ಹೋಗ್ಬೇಕಾಗಿತ್ತು. ಅದು ಅಲ್ಲಿಯ ಶಿಸ್ತು ಹಾಗೇನೆ. ಅದರಲ್ಲಿ ವಿದ್ಯಾರ್ಥಿ ಅಧ್ಯಾಪಕ ಅನ್ನುವ ದೊಡ್ಡ ವ್ಯತ್ಯಾಸ ಇಲ್ಲ, ದೊಡ್ಡ ವ್ಯತ್ಯಾಸ ಇಲ್ಲ. ಉಳಿದ ವೇಳೆ ಹೊರಗೆ ಬಂದಾಗ ನಾವು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯುವುದು ಇದೆಲ್ಲ ಸಮಾನ ಒಂದು ಒಂದು ಹಂತದಲ್ಲಿ ಆ ಥರದ್ದು. ಅದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಒಂದು ಸಿದ್ಧತೆಯಲ್ಲಿ ಗೌರವ ಕೊಡ್ತಾರೆ. ಆದರೆ ನಾವು ಅದನ್ನು ಸಮಾನವಾಗಿ ಅವರನ್ನು ಸ್ನೇಹಿತರಾಗಿ ನಾವು ಅವರನ್ನ ನಾವು ಪರಿಭಾವಿಸ್ತೇವೆ ಆ ಥರದ್ದು. ಬಟ್ ಅಲ್ಲಿ ಗಂಭೀರವಾಗಿ ಎಲ್ಲವನ್ನು ತಗೊಳ್ತಾರೆ, ಹೊರಗಡೆ ಬಂದಾಗ ಬಹಳ ಸ್ನೇಹಿತರಾಗಿರ್ತಾರೆ.
1: ಈಗ ಈ ಕನ್ನಡದ ಹೆಚ್ಚು ವಿದ್ವಾಂಸರನ್ನು ಗಮನಿಸಿ, ನಿಮ್ಮ ಹಾಗೆ ಕೆಲವೇ ಮಂದಿ ಬಹುಶಃ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ರು ನಮಗೆ ಕಾಣ್ತಾರೆ. ನೀವು ಕನ್ನಡ ಶಾಲೆಯಲ್ಲಿ ಕಲಿತವರು, ಕನ್ನಡವನ್ನು ಕಲಿಸಿದವರು, ನಿಮಗೆ ಈ ಬೇರೆ ಬೇರೆ ಭಾಷೆಗಳ ಬಗ್ಗೆ ಸಂವಹನ ಮಾಡಲಿಕ್ಕೆ, ಇಂಗ್ಲೀಷ್ನಲ್ಲಿ ಹೆಚ್ಚು ನೀವು ಬರೀಲಿಕ್ಕೆ ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು?
2: ವಾಸ್ತವಿಕವಾಗಿ ನಾನು 1ನೇ ಕ್ಲಾಸಿನಿಂದ 8ನೇ ಕ್ಲಾಸು, ಆಮೇಲೆ ಹೈಸ್ಕೂಲ್ ಎಲ್ಲವೂ ಕನ್ನಡ ಮಾಧ್ಯಮನೇ. ಆಗ ಇಂಗ್ಲೀಷ್ ಮಾಧ್ಯಮ ಇರಲಿಲ್ಲ. ಫಿಲಮಿನ ಕಾಲೇಜಿನಲ್ಲಿ ನಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ ಎಲ್ಲ ಇಂಗ್ಲೀಷ್ ಮಾಧ್ಯಮ, ನನಗೆ ಭಾಳ ಕಷ್ಟ ಆಗ್ತಾ ಇತ್ತು.
1: ಹೌದು,
2: ಯಾಕಂದ್ರೆ ಅವರೆಲ್ಲ ಇಂಗ್ಲೀಷಲ್ಲಿ ಪಾಠ ಮಾಡೋದು, ನನಗೆ ಅದು ಪೂರ್ಣವಾಗಿ ಅದು ಕೂಡ ಕಷ್ಟ ಆಗ್ತಾ ಇತ್ತು. ಮ್ಯಾಥಮೆಟಿಕ್ಸ್ ತೊಂದರೆ ಇಲ್ಲ, ಉಳಿದದ್ದೆಲ್ಲವೂ ಕೂಡ ನನಗೆ. ಆದರೆ ಏನಾಗ್ತದೆ, ನಾವು ಬರೆದು ಬರೆದು ಬರೆದು ಅಭ್ಯಾಸ ಮಾಡ್ತಾ ಇದ್ದೆ. ಮುಂದೆ ಎಮ್ ಎ ಕನ್ನಡ ಮಾಡುವಾಗ ನಮಗೆ ಸಮಸ್ಯೆ ಬರಲಿಲ್ಲ. ಅರೆ ಮುಂದೇನಾಯಿತು ಅಂದರೆ, ನಾನು ಹೇಳಿದಲ್ಲ, ಜಾನಪದ ಮಾನವ ವಿಜ್ಞಾನ ಸಾಹಿತ್ಯ ವಿಮರ್ಶೆ ಇದರ ಎಲ್ಲ ಬಹಳ ಮುಖ್ಯ ಪುಸ್ತಕಗಳೆಲ್ಲ ಇದ್ದದ್ದು ಇಂಗ್ಲೀಷಿನಲ್ಲಿ.
1: ಕನ್ನಡ ಮೀಡಿಯಂ ಕಲಿತವರು ಸಾಮಾನ್ಯ ಮಾತಾಡುವಾಗ ಎಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗ್ತದೆ ಅಂತ ಆಲೋಚನೆ ಮಾಡೋದು ನಾವೆಲ್ಲ.
2: ಆದರೆ ಓದುವುದು ನಾನು ಏನು ಮಾಡಿದ್ದೆ ಅಂದರೆ, ಅನಿವಾರ್ಯವಾಗಿ ಈ ಫೋಕ್ಲೋರು ಸಾಹಿತ್ಯ ವಿಮರ್ಶೆ ಇದೆಲ್ಲ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾನು ಇಂಗ್ಲೀಷಲ್ಲಿ ಓದುವುದನ್ನು ಬಹಳ ಬೇಗ ಶುರು ಮಾಡಿದೆ. ಆದರೆ ಮಾತಾಡೋದು ನನಗೇನಾಯ್ತು ಅಂದರೆ, ಈ ಫೋಕ್ಲೋರ್ನಲ್ಲಿ ನಾನು ಸ್ವಲ್ಪ ಪ್ರಬುದ್ಧನಾದ ಮೇಲೆ ಸೆಮಿನಾರ್ಗಳಿಗೆ ಕರೀಲಿಕ್ಕೆ ಶುರು ಮಾಡಿದರು. ಅದೆಲ್ಲ ಇಂಗ್ಲೀಷಲ್ಲಿ ನಡೀತಾ ಇರೋದು ಪ್ರಬಂಧ. ಹಾಗೇನು ಮಾಡಿದ್ದೆ ಅಂದರೆ, ನಾನು ಈ ಪ್ರಬಂಧ ಬರೆದು ಪ್ರೆಸೆಂಟ್ ಮಾಡಲಿಕ್ಕೆ ಮೊದಲು ಶುರು ಮಾಡಿರೋದು ನಮ್ಮ ದೇಶದ ಒಳಗಡೆ. ಆಮೇಲೆ ಏನಾಯಿತು ಅಂದರೆ, ಈಗ ಉದಾಹರಣೆಗೆ ನಾನು ಮಣಿಪುರದಲ್ಲಿ ಒಂದು 15 ದಿನ ಅಲ್ಲಿ ಗೆಸ್ಟ್ ಪ್ರೊಫೆಸರ್ ಆಗಿದ್ದೆ ಯೂನಿವರ್ಸಿಟಿಯಲ್ಲಿ. ಹಾಗೆ ಆಮೇಲೆ ಮೇಘಾಲಯದಲ್ಲಿ, ಅಸ್ಸಾಮು, ಕಲ್ಕತ್ತಾ, ಚೆನ್ನೈ, ಡೆಲ್ಲಿ, ಆಮೇಲೆ ತಿರುವನಂತಪುರ, ಹೈದರಾಬಾದು, ಹೀಗೆ ಸಾಮಾನ್ಯ ದೇಶದ ಹೆಚ್ಚಿನ ಎಲ್ಲ ಕಡೆಗಳಲ್ಲಿಯೂ ನಾನು ಇಂಗ್ಲೀಷ್ನಲ್ಲಿ ಪ್ರಬಂಧ ಮಂಡಿಸುವುದು ಅಥವಾ ಲೆಕ್ಚರ್ ಕೊಡೋದು ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಅಭ್ಯಾಸ ಆಯಿತು ಮಾತಾಡೋದು. ಮತ್ತು ವಿದೇಶಗಳಲ್ಲಿ ಅವರ ಉಚ್ಚಾರಣೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬೇರೆ ಬೇರೆ ದೇಶದವರದು, ಆದರೆ ಅನುಭವ ಆಯಿತು. ಆಮೇಲೆ ಉಪನ್ಯಾಸ ಕೊಡಲಿಕ್ಕೆ ಆರಂಭ ಆಯಿತು. ಆದರೆ ಬರವಣಿಗೆ ಆದಾಗ ನಾನು ಈಗಲೂ ಕೂಡ ನನ್ನ ಬರವಣಿಗೆಯನ್ನು ಇಂಗ್ಲೀಷಿನ, ಈಗ ಉದಾಹರಣೆ ಪ್ರೊಫೆಸರ್ ರಾಮಚಂದ್ರ ಅವರಿಗೆ ಒಂದು ಬಾರಿ ತೋರಿಸ್ತೇನೆ ಪ್ರಿಂಟ್ ಮಾಡೋ ಮೊದಲು. ನಾನು ಯಾವುದೇ ಲೇಖನ ಪ್ರಿಂಟ್ ಮಾಡೋ ಮೊದಲು ಲ್ಯಾಂಗ್ವೇಜಿಗೆ ನಾನು ಬರೆದ ಮೇಲೆ ಕೂಡ ಒಂದು ಬಾರಿ ತೋರಿಸಿ ಅವರಿಂದ ಕರೆಕ್ಷನ್ ಮಾಡಿಸ್ತೇನೆ. ಯಾಕಂದರೆ ಪ್ರಕಟ ಆಗುವಾಗ ಅದು ಭಾಳ ಪರ್ಫೆಕ್ಟ್ ಇರಬೇಕು, ಮಾತಾಡುವಾಗ ತೊಂದರೆ ಇಲ್ಲ. ಆದರೆ ಉಪನ್ಯಾಸ ಕೊಡೋದು ನನಗೆ, ಅದು ಜರ್ಮನಿಗೆ ಹೋಗುವುದಕ್ಕೆ ಮೊದಲೇ ನಮ್ಮ ದೇಶದಲ್ಲಿಯೇ ನಾನು ಹೇಳಿದಲ್ಲ, ಅದೇ ಕಡೆಯಲ್ಲಿ ನಾನು ಮಣಿಪುರದಲ್ಲಿ 2 ವಾರ ನಾನು ಅಲ್ಲಿಯ ಕಾಲೇಜ್ ಲೆಕ್ಚರ್ಸಿಗೆ ನಾನು ಫೋಕ್ಲೋರ್ ಮೇಲೆ ಉಪನ್ಯಾಸ ಕೊಡ್ತಾ ಇದ್ದೆ. ಆಗ ಅದು ನಾವು ನೋಟ್ಸ್ ಇಟ್ಕೊಂಡೇ ನಾನು ಇಂಗ್ಲೀಷಲ್ಲಿ ಕೊಡ್ತಾ ಇದ್ದದ್ದು. ಹಾಗೆ ಈ ಥರ ಈ ಪ್ರಬಂಧ ಆದರೆ ಬರೆದು ಮಂಡಿಸುವುದು, ಉಪನ್ಯಾಸ ಕೊಡುವಾಗ ನಾವು ಅಲ್ಲಿ ಹಾಗೆಯೇ ಮಾತಾಡಬೇಕಲ್ಲ, ಈ ಥರದ್ದು ನನಗೆ ಬಹಳ ಕಡೆಯಲ್ಲಿ ಅಭ್ಯಾಸ ಆಯಿತು. ಅದರದ್ದು ಮುಖ್ಯವಾಗಿ ನನಗೆ ಜಾನಪದ ಆ ದೃಷ್ಟಿಯಿಂದ ಬಹಳ ಅನುಕೂಲ ಆಯಿತು. ಯಾಕೆ ನಾನೀಗ ಕನ್ನಡ ಪ್ರೊಫೆಸರ್ ಆಗಿದ್ದರೆ ನನಗೆ ಈ ಅನುಕೂಲ ಇರಲಿಲ್ಲ. ಕನ್ನಡ ಪ್ರೊಫೆಸರ್ ಆಗಿದ್ದರೆ ನಾನು ಏನೇ ಆಗಿದ್ದರೂ ಕನ್ನಡ ಮಾತ್ರ. ಈ ಜಾನಪದ ಫೋಕ್ಲೋರ್ ಆದ ಕಾರಣ ಇನ್ನೊಂದು ಮಾತು ಹೇಳಬೇಕು, ಈ ದಕ್ಷಿಣ ಭಾರತದ 4 ರಾಜ್ಯಗಳ ಒಂದು ಸಂಸ್ಥೆ ಇದೆ, ಫೋಕ್ಲೋರ್ ಸೊಸೈಟಿ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ, ಫಾಸಿಲ್ಸ್ ಅಂತ, ಅದು ನಾನು ಅದರ ಸ್ಥಾಪಕ ಸದಸ್ಯ. ಅದಕ್ಕೆ ಒಂದು 28-30 ವರ್ಷ ಆಯಿತು. ನಾನೊಂದು 10 ವರ್ಷ ಅದರ ಉಪಾಧ್ಯಕ್ಷ ಆಗಿ 1 ವರ್ಷ ಅಧ್ಯಕ್ಷ ಆಗಿದ್ದೆ. ಅದು ಈಗ ಈ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ವಿದ್ವಾಂಸರನ್ನು ಒಳಗೊಂಡ ಸಂಸ್ಥೆ. ಅದರ ವಾರ್ಷಿಕ ಸಮ್ಮೇಳನ ಮತ್ತು ಕಾರ್ಯಕ್ರಮಗಳೆಲ್ಲ ಈ 4 ರಾಜ್ಯದಲ್ಲಿ ಆಗ್ತವೆ. ಈಗ ಉದಾಹರಣೆಗೆ ಕೇರಳದಲ್ಲಿ, ತಮಿಳುನಾಡು, ಆಂಧ್ರದಲ್ಲಿ ಆಗ್ತದೆ. ನಾವು ಇಂಗ್ಲೀಷ್ ಮಾತಾಡಲೇಬೇಕು, ಇಂಗ್ಲೀಷಲ್ಲಿ ಉಪನ್ಯಾಸ ಕೊಡಬೇಕು. ನಾನು ಸ್ವಲ್ಪ ಸೀನಿಯರ್ ಫೋಕ್ಲೋರಿಸ್ ಆದ ಕಾರಣ ಹೆಚ್ಚಾಗಿ ಉದ್ಘಾಟನೆಗೆ ನನ್ನೇ ಕರೀತಾ ಇದ್ದರು, ಯಾವುದು ಅಲ್ಲಿಯ ಸೆಮಿನಾರ್ಗಳು ಅಥವಾ ಕಾನ್ಫರೆನ್ಸ್ಗಳು. ಹಾಗೆ ಈ 3 ರಾಜ್ಯ, ದಕ್ಷಿಣದ 3 ರಾಜ್ಯಗಳಲ್ಲಿ ನಾನು ಹೆಚ್ಚಿನ ಕಡೆಗಳೆಲ್ಲ ಕಡೆ ಹೋಗಿದ್ದೇನೆ. ನಾನು ಸ್ವಲ್ಪ ನನಗೆ ಅಲ್ಲಿ ಕೂಡ ದೊಡ್ಡ ಅಭಿಮಾನ ಒಳಗ ಇದೆ, ನಾನು ಅದನ್ನು ಹೇಳಿಕೊಳ್ತಾ ಇಲ್ಲ. ಈ ಆಂಧ್ರ, ಕೇರಳ, ತಮಿಳುನಾಡಲ್ಲಿ ನನಗೆ ಈಗಲೂ ನಾನು ಹೋದರೆ ನನ್ನ ಒಬ್ಬ ಸೆಲೆಬ್ರಿಟಿ ಥರ ನೋಡ್ತಾರೆ. 3 ರಾಜ್ಯಗಳಲ್ಲಿ ಈಗಲೂ ನನಗೆ ರೆಗ್ಯುಲರ್ ಮೆಸೇಜ್ಗಳು ಫೋನ್ ಬರ್ತವೆ, ನಾನು ಹೋಗ್ತಾ ಇಲ್ಲ.
1: ಸರಿ,
2: ಅದೊಂದು ಸುಮಾರು ಒಂದು 20-25 ವರ್ಷದಿಂದ ಅಲ್ಲಿ ತುಂಬ ಹೋಗಿದ್ದೇನೆ ಅದು ಫೋಕ್ಲೋರ್. ಹೀಗಾಗಿ ಫೋಕ್ಲೋರ್ ನನಗೆ ಈ ಕಾರಣಕ್ಕಾಗಿ ಅಖಿಲ ಭಾರತ

0: ಲೇಖಕರನ್ನು ನಾನು ಭೇಟಿಯಾಗಿದ್ದೇನೆ, ಕಂಡಿದ್ದೇನೆ. ಅದು ಜಗತ್ತಿನ ಎಲ್ಲ ದೇಶಗಳ ಲೇಖಕರಲ್ಲಿ ಬರ್ತಾರೆ. 2006 ಹೋಗಿದ್ದೆ ನಾನು ಜರ್ಮನಿಯ ಫ್ರಾಂಕ್ಫರ್ಟ್ಗೆ, ಅದು ಫ್ರಾಂಕ್ಫರ್ಟ್ ಬುಕ್ ಫೇರ್ ಅಂತ ಆಗ್ತದೆ. ಅದು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬರ್ತಾರೆ, ಅವರ ಭಾಷಣ ಕೇಳಲಿಕ್ಕೆ ಅನುಕೂಲಗಳು ಈ ಥರದ್ದು ಕೆಲವೊಂದು ಬೇನಕ್ಕೆ ನಾನು ಹೇಳ್ತಾ ಇರೋದು. ಆಕಸ್ಮಿಕವಾಗಿ ನಮಗೆ ದೊರೆತ ಅವಕಾಶಗಳಿವೆಲ್ಲ, ಅದನ್ನು ಯಾವುದನ್ನು ಬಿಟ್ಟುಕೊಟ್ಟಿಲ್ಲ. ಏನಾಗಿದೆ ಅಂದರೆ, ಅವಕಾಶ ಸಿಕ್ಕಿದಾಗ ನನ್ನ ಉದ್ದಕ್ಕೂ ಬದುಕಿನಲ್ಲಿ ಎಲ್ಲ ಆಕಸ್ಮಿಕಾನೇ. ಒಂದು ಸಣ್ಣ ಪುಣಿಕದಂಥ ಒಂದು ಸಣ್ಣ ಹಳ್ಳಿಯಲ್ಲಿ, ಒಂದು ಮಧ್ಯಮ ವರ್ಗದ ಕೃಷಿಯಲ್ಲಿ ಹುಟ್ಟಿದವನಿಗೆ ಇಷ್ಟೆಲ್ಲ ಅವಕಾಶ ಉಂಟಲ್ಲ, ಅದು ಬಂದದ್ದೇನೆಂದರೆ ನಂದು ಒಂದೇ ಒಂದು ಒಂದು ಅವಕಾಶ ಸಿಕ್ಕಿದಾಗ ಅದನ್ನು 100 ರೂಪಾಯಿ ಬಳಸ್ಕೊಳ್ಬೇಕು, ದುಡಿಯಬೇಕು, ಸಿದ್ಧತೆ ಮಾಡಬೇಕು. ಬರೀ ಪ್ರಚಾರದಿಂದ ನಮ್ಗೆ ಹೆಸರು ಬರಲಿಕ್ಕೆ ಆಗುವುದಿಲ್ಲ. ನೀವು ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಳ್ಳದೆ ನಾನು ಇವತ್ತಾದರೂ ಅಂದರೆ ಈಗ ಕಳೆದ ವರ್ಷದವರೆಗೆ ಕೂಡ ಒಂದು ಗೊತ್ತಿದ್ದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೂ ನಾನು ಸ್ವಲ್ಪ ಸಿದ್ಧತೆ ಮಾಡಿಯೇ ಹೋಗ್ತೇನೆ, ಇಲ್ಲ ನನಗೆ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ. ಅದು ಸ್ವಲ್ಪ ನನ್ನ ಸ್ವಭಾವ ಆ ಥರ ಬಂದು ಹೋಗಿದೆ, ಗಂಭೀರ ತೋಳುದು ಅಂತ. ಅದು ನನಗೇನಾಗಿದೆ ಅಂದರೆ ಸಹಾಯ ಮಾಡಿದೆ ಅದರದ್ದು. ಅದಕ್ಕೆ ನಾನು ಮಾತಾಡ್ತೇನೆ ಅಂದರೆ ಅದನ್ನು ಕೇಳಲಿಕ್ಕೆ ಕೇಳಬೇಕಂತಲೇ ಬರುವಂತಹ ಒಂದು ವರ್ಗ ನಮ್ಮ ದೇಶದ ಬೇರೆ ಬೇರೆ ಕಡೆಯಲ್ಲಿದೆ. ಅದು
1: ನಿಮ್ಮ ಕೃತಿಗಳಲ್ಲಿ ಅದು ಗೊತ್ತಾಗ್ತದೆ. ನಿಮ್ಮ ಅಕ್ಕರ ಮನೆಯಲ್ಲಿ ಬಹುಶಃ ಅಕ್ಕರ ಮನೆ ಪುಸ್ತಕದಲ್ಲಿ ಸ್ವಲ್ಪ ಈ ವಿಚಾರಗಳನ್ನು ಹೆಚ್ಚು ನೀವು ಒತ್ತು ಕೊಟ್ಟು ಬರೆದಿದ್ದೀರಿ.
0: ಹೌದು, ಈಗ ಅಕ್ಕರ ಮನೆ, ಆ ನಂತರ ನಾನು ಅನುವಾದಗಳನ್ನು ಕಳೆದ ಕೆಲ ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಈಗ ನಾನು ಒಂದು 2019 ಪೋಲೆಂಡಿಗೆ ಹೋದೆ. ಅದೊಂದು ಅಲ್ಲಿ ಒಬ್ಬ ವಿದ್ವಾಂಸರ ಜೊತೆಗೆ ಒಂದು ಪ್ರಾಜೆಕ್ಟಿನ ಕೆಲಸಕ್ಕೆ, ಆಗ ಅಲ್ಲಿಯ ಒಂದು ಪುಸ್ತಕ ಬಂಡ ಇದಕ್ಕೆ ಅಂಗಡಿಗೆ ಹೋಗಿ ಅಲ್ಲೊಂದು ಅಲ್ಲಿ ಒಬ್ಬ ಕವಿ ಕತೆಗಾರನ ಕತೆಗಳ ಇಂಗ್ಲೀಷ್ ಅನ್ನೋದು ಪುಸ್ತಕ ಸಿಕ್ತು. ಅದನ್ನು ನಾನು ಓದಿದೆ, ನನಗೆ ಬಹಳ ಆಸಕ್ತದಾಯಕ ಆಯಿತು. ಅದನ್ನು ನಾನು ಕನ್ನಡಕ್ಕೆ ಕೆಲವು ಅನುವಾದ ಮಾಡಿದ್ದೆ, ಅದು ಪ್ರಕಟ ಆಗಿದೆ. ಹೀಗೆ ನನಗೇನಾಗಿದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡುವಂಥದ್ದು, ನಮ್ಮ ಪ್ರಾಚೀನ ಕಾವ್ಯಗಳನ್ನು ಕುರಿತು ನಾನು ಮತ್ತು ಪ್ರೊಫೆಸರ್ ರಾಮಚಂದ್ರನ್ ಕ್ಲಾಸಿಕಲ್ ಕನ್ನಡ ಪೊಯೆಟ್ರಿ ಆ್ಯಂಡ್ ಪ್ರೋಸ್ ಅಂತ ಒಂದು ಪುಸ್ತಕ ತಂದೆವು. ಆಮೇಲೆ ಮಿಡಿವಲ್ ಕನ್ನಡ ಪೊಯೆಟ್ರಿ ಅಂತ ನಾವೊಂದು ಪುಸ್ತಕ ತಂದೆವು. ಅಂದರೆ ನಮ್ಮ ಮಧ್ಯಕಾಲೀನ ಕನ್ನಡದ ಕೆಲವು ಮುಖ್ಯ ಭಾಗವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರುವಂಥದ್ದು. ಹೀಗೆ ಅನುವಾದ ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿನಿಂದ ಕನ್ನಡಕ್ಕೆ, ಇದು ನನಗೆ ಕಳೆದ ಒಂದು 5-7 ವರ್ಷಗಳಿಂದ ನನಗೆ ಆಸಕ್ತಿಯ ಒಂದು ಹೊಸ ಕ್ಷೇತ್ರ ನಾನು ಪ್ರವೇಶ ಮಾಡಿರುವಂಥ.
1: ಖಂಡಿತ ಖಂಡಿತ. ಬಹುಶಃ ಇವತ್ತು ನಮ್ಮ ಈ ತುಳು ಭಾಷೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ವಾಂಸರ ಗಮನ ಸೆಳೀಬೇಕು ಅಂತ ಇದ್ದರೆ ಈ ಭಾಗದವರಾಗಿ ನಿಮ್ಮಂಥವ್ರು ಮಾಡಿದ ಕೆಲಸ ಬಹಳ ದೊಡ್ಡದು. ಈಗ ಅದರ ಒಟ್ಟಿಗೆ ಈ ತುಳು ಅಕಾಡೆಮಿಯ ಬಗ್ಗೆ ನಾವು ಮಾತಾಡೋದಿದ್ರೆ, ಅದರ ಸ್ಥಾಪಕಾಧ್ಯಕ್ಷರಾಗಿ 2ನೇ ಅವಧಿ ಕೂಡ ನೀವು ಮುಂದುವರಿಯುವಂಥ ಒಂದು ಸಂದರ್ಭ ಬಂತು. ಅಷ್ಟರವರೆಗೆ ಅಕಾಡೆಮಿ ಅಂದರೆ ಏನಂತಲೇ ಇಲ್ಲಿವರೆಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನೀವು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಂದುವರೆದ್ರಿ?
0: ನನಗೆ ಆಗಲೂ ಇದ್ದದ್ದು ಮತ್ತು ನಾನು ಯಾವಾಗ ಹೇಳ್ತಾ ಇರೋದು, ಈಗ ತುಳು ನಮ್ಮ ಮಾತನಾಡೋ ಭಾಷೆಯಾಗಿ ಬಹಳ ಪ್ರಬುದ್ಧವಾದ ಭಾಷೆ. ಅದಕ್ಕೆ ನಮ್ಮ ಸಂಧಿ, ಪಾಡ್ದನ, ಕವಿತ, ಉರಲು, ಗಾದೆ, ಒಗಟು ಬೇಕಾದಷ್ಟು ಒಳ್ಳೆ ಸಂಪತ್ತಿದೆ. ಬರವಣಿಗೆಯಲ್ಲಿ ನಮ್ಮ ಬೇರೆ ಬೇರೆ ಕಾಲಕ್ಕೆ ಈಗ ಅಂತ ತುಂಬ ನಡೀತಾ ಇದೆ. ಆದ್ರೆ ಏನಾಗ್ತದೆ, ನಾವು ಸ್ಪರ್ಧೆ ಮಾಡಬೇಕಾದ ನಮ್ಮ ಜೊತೆಗಲ್ಲ, ನಾವು ಸ್ಪರ್ಧೆ ಮಾಡಬೇಕಾದ್ದು ಕನ್ನಡ ಜೊತೆಗೆ, ಭಾರತೀಯ ಭಾಷೆ ಜೊತೆಗೆ ಮತ್ತು ಜಾಗತಿಕ ಭಾಷೆಗಳ ಜೊತೆಗೆ. ಅವೇನಾಗಿದೆ, ನಾವು ಇನ್ನೂ ಕೂಡ ನಾವು ಬರೀ ನಮ್ಮ ಕರಾವಳಿಯಲ್ಲಿ ಕನ್ನಡದಲ್ಲಿ ಪುಸ್ತಕ ಬಂತು ತುಳುವಿನಲ್ಲಿ ಅಂತ ಸಾಕಾಗುವುದಿಲ್ಲ. ಇಂಗ್ಲೀಷಿನ ಒಂದು ಕಾದಂಬರಿ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು, ಇಂಗ್ಲೀಷಿನ ಒಂದು ನಾಟಕ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು, ಇಂಗ್ಲೀಷಿನ ಒಂದು ಕವನ ಸಂಕಲನಕ್ಕೆ ನಾವು ಸ್ಪರ್ಧೆ ಮಾಡಬೇಕು. ಆ ದೃಷ್ಟಿಯಿಂದ ನಾನು ಯಾವುದು ಕಾವ್ಯ ರಚನಾ ಕಮ್ಮಟ ಅಂತ ಮಾಡಿದ್ದೆ, ಕತೆ ಕಾದಂಬರಿ ಕಮ್ಮಟ ಮಾಡಿದೆ, ನಾಟಕ ರಚನಾ ಕಮ್ಮಟ ಅಂತ ಮಾಡಿದೆ, ಅನುವಾದ ಕಮ್ಮಟ ಮಾಡಿದೆ. ನನ್ನ ಉದ್ದೇಶ ಏನಂದ್ರೆ, ಈ ಕಮ್ಮಟದ ಮೂಲಕ ಒಂದು ಹೊಸ ಪೀಳಿಗೆ ಸೃಷ್ಟಿಯಾಗಬೇಕು ಅನ್ನುವಂಥದ್ದು. ಅದರಿಂದ ಏನಾಗಿದೆ ಅಂದರೆ, ನಮ್ಮ ನಾನು ಹೇಳೋದಾಗೇನೆ, ಒಬ್ಬ ತುಳುವಿನ ಲೇಖಕ ಒಂದು ಕಾದಂಬರಿ ಬರೆಯುವನು ಒಂದು ಕನ್ನಡದ ಕೆಲವು ಕಾದಂಬರಿ ಆದರೂ ಓದಿರಬೇಕು. ತುಳುವಿನಲ್ಲಿ ನಾಟಕ ಬರೆಯುವನು ಕನ್ನಡದ ಅಥವಾ ಬೇರೆ ಭಾಷೆಯ ಒಂದು 7-10 ನಾಟಕ ಓದಿರಬೇಕು. ಆಗ ಏನಾಗ್ತದೆ ಅಂದರೆ, ಎಷ್ಟು ವೈವಿಧ್ಯಮಯವಾಗಿ ನಾಟಕ ಬರೀಬೋದು ಅಂತ ಗೊತ್ತಾಗ್ತದೆ. ಇಲ್ಲ, ನಾವು ನಮ್ಮದನ್ನೇ ಹೊಗಳಿಕೊಂಡು ಅಷ್ಟಕ್ಕೆ ಇದ್ರೆ ಸಾಕಾಗೋದಿಲ್ಲ. ಸೊ ಇದು ಈ ದೃಷ್ಟಿಯಿಂದ ನಾನು ಅದನ್ನು ಸ್ವಲ್ಪ ಒಂದು ಕರ್ನಾಟಕದ ಮಟ್ಟ, ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಬೇಕು ಅನ್ನುವಂಥದ್ದನ್ನು. ಬರೀ 3 ಅವಧಿ, ಅದರಿಂದ ಅದರಲ್ಲಿ ಬಹಳ ಎಲ್ಲ ಮಾಡಿದೆ ಅಂತಲ್ಲ, ಆ ಎಲ್ಲ ಪ್ರಯತ್ನ ಆರಂಭದಲ್ಲಿ ನಾನು ಮಾಡಿದೆ.
1: ಈಗ ಸರ್, ಒಬ್ಬ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ಆಡಳಿತಗಾರನಾಗಿ, ಈಗ ವಿಭಾಗ ಮುಖ್ಯಸ್ಥರಾಗಿ, ಕುಲಸಚಿವರಾಗಿ, 2 ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳಾಗಿ ನೀವೆಲ್ಲ ಕೆಲಸ ಮಾಡಿದರು. ಈ ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ

0: ಏನು ನಿಮ್ದು ಒಂದು ಅನುಭವ?
1: ಆಡಳಿತ ವ್ಯವಸ್ಥೆ ಅನ್ನೋದು ಬೇರೆ ಬೇರೆ ಹಂತ ಇದೆ. ಈಗ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡುವುದು ಒಂದು ಅರ್ಥದಲ್ಲಿ, ಒಂದು ವಿಭಾಗದ ಅಧ್ಯಾಪಕರು ವಿಶ್ವವಿದ್ಯಾಲಯದ ಜೊತೆಗೆ ಸಂಬಂಧ, ಅಂದರೆ ಈಗ ಅಲ್ಲಿಯ ಕುಲಸಚಿವರು ಕುಲಪತಿಗಳ ಜೊತೆಗೆ ಸಂಬಂಧ, ವಿಭಾಗದಲ್ಲಿ ಚಟುವಟಿಕೆ ಮಾಡುವುದು, ಇವು ಒಂದು ಒಂದು ಅರ್ಥದಲ್ಲಿ ಸ್ವಲ್ಪ ಮಿತವಾದ ಕೆಲಸಗಳೇ. ಅಲ್ಲೇ ವಿಭಾಗದಲ್ಲಿ ಒಂದು ಕೆಲಸ, ಶೈಕ್ಷಣಿಕ ಕೆಲಸ ಮಾಡೋದು, ವಿಚಾರಗೋಷ್ಠಿಯೋ ಸಮ್ಮೇಳನ ಮಾಡುವುದು, ಪ್ರಕಟಣೆ ಮಾಡುವುದು, ಇವು ಒಂದು ಕೆಲಸ. ಅಲ್ಲಿ ಕೂಡ ಆಡಳಿತದ ಉಂಟು ಒಂದು, ಆದರೆ ಕುಲಪತಿ ಆಗುವುದು ಬಹಳ ಸವಾಲಿನ ಕೆಲಸ. ಯಾಕಂದರೆ ಕುಲಪತಿ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ, ಕುಲಪತಿ ಆದವನಿಗೆಲ್ಲ ಆಡಳಿತದ ಒಂದು ವಿವರ ಗೊತ್ತಿ. ಉದಾಹರಣೆಗೆ ಮೊದಲು ನನಗೆ ಗೊತ್ತಿರುವುದು, ಕುಲಪತಿ ಆದವನಿಗೆ ಆರ್ಥಿಕ ವಿಷಯಗಳ ತಜ್ಞತೆ ಇರಬೇಕು. ನಾನು ಕುಲಪತಿ ಆದ ಮೇಲೆ ಮೊದಲು ನೋಡ್ತಾ ಇದ್ದದ್ದು ಹಣ ಎಷ್ಟಿದೆ, ಹೇಗೆ ಬರ್ತದೆ ಅನ್ನೋದು ನೋಡ್ತಾ ಇದ್ದೆ ದಿನಾಲು. ಯಾಕೆಂದ್ರೆ ಏನಾಗಿದೆ ಅಂದರೆ ಆರ್ಥಿಕ ವಿಷಯದಲ್ಲಿ ತಜ್ಞತೆ ಬೇಕು, ಮತ್ತು ಕಾನೂನುಗಳು. ಒಬ್ಬ ಲಾಯರ್, ನಾನು ಲಾಯರ್ ಏನಲ್ಲ, ಓದೂ ಇಲ್ಲ, ಆದರೆ ನಾನು ಕುಲಪತಿ ಆದಮೇಲೆ ನಾನು ಪ್ರತಿದಿನ ಆ್ಯಕ್ಟ್ ಓದ್ತಾ ಇದ್ದೆ. ಈ ಆ್ಯಕ್ಟ್ ಓದಿದಾಗ ಏನಾಗ್ತದೆ, ರೂಲ್ಸು, ರೆಗ್ಯುಲೇಷನ್ಸು, ಸ್ಟ್ಯಾಚ್ಯೂಟ್ಸ್ ಮತ್ತು ಆರ್ಡಿನೆನ್ಸ್ ಅಂತ ನಾಲ್ಕು ಶಬ್ದ ಇದೆ ಆ್ಯಕ್ಟಿನ ಒಳಗೆ. ಆ ಆ್ಯಕ್ಟಿನ ಒಳಗೆ ಬರುವ ರೂಲ್, ರೆಗ್ಯುಲೇಷನ್ಸ್, ಸ್ಟ್ಯಾಚ್ಯೂಟ್, ಆರ್ಡಿನೆನ್ಸ್, ಇವುಗಳ ವ್ಯಾಪ್ತಿ ಏನು, ಅದನ್ನು ಹೇಗೆ ಬಳಸಬೇಕು. ಹಣಕಾಸು ಆದಾಗ ಹಣಕಾಸನ್ನು ಯಾವುದಕ್ಕೆ ಅನುಮೋದನೆ, ಯಾವುದಕ್ಕೆ ಕೊಡ್ಬೋದು ಕೊಡಬಾರ್ದು, ನಾಳೆ ಯಾವುದಕ್ಕೆ ಆಡಿಟ್ ಅಬ್ಜೆಕ್ಷನ್ ಬರ್ಬೋದು, ಇವುಗಳ ಜ್ಞಾನವನ್ನು ಒಬ್ಬ ಕುಲಪತಿ ಪಡಿಬೇಕು. ಪಡೆದಿದ್ದರೆ ಏನಾಗ್ತದೆ ಅಂದರೆ ಮತ್ತೆ ಸಮಸ್ಯೆ ಆಗ್ತದೆ.
0: ಹೌದು,
1: ಅದು ಅವು ಒಂದು. ಇನ್ನೊಂದು ಉದಾಹರಣೆ, ಕಟ್ಟಡ ಕಟ್ಟುವಾಗಲೂ ನಾನು ಮನೆ ಕಟ್ಟುವಾಗ ನಾನು ಇಷ್ಟು ಶ್ರಮ ತಗೊಳ್ಳಿಲ್ಲ, ಆದರೆ ಅಲ್ಲಿ ಏನಾಗ್ತದೆ, ನಾನು ಸಿಮೆಂಟ್ ಜಲ್ಲಿ ಹಾಕುವಾಗ ಮೇಲೆ ಹತ್ತಿ ಹೋಗಿ ನೋಡ್ತಾ ಇದ್ದೆ ಎಲ್ಲಿ ಹಂಪಿಯಲ್ಲಿ. ಎಲ್ಲಿ ಹೇಳ್ತಾ ಇದ್ದು, ವಿ ಸಿ ಅವರು ಏಣಿಯಲ್ಲಿ ಕಟ್ಟದಲ್ಲಿ ಹತ್ತಿ ಮೇಲೆ ಕಾಂಕ್ರೀಟ್ ಆಗುವಾಗ ಹೋಗಿ ನೋಡ್ತಾ ಇದ್ದಾರೆ ಅಂತ, ಬಿಲ್ಡಿಂಗ್ ನೋಡ್ತಾ ಇದ್ದೆ. ನಾನೇ ಹೋಗ್ತಾ ಇದ್ದೆ ಮೇಲೆ ಹತ್ತಿಕೊಂಡು, ಏಣಿಯಲ್ಲಿ ಮೇಲೆ ಹತ್ತಿ ನೋಡ್ತಾ ಇದ್ದೆ. ಯಾಕಂದರೆ ನಮಗೇನಾಗ್ತದೆ ಅಂದರೆ, ನಾವು ಎಲ್ಲ ವಿಷಯಗಳಲ್ಲಿಯೂ ನಮಗೆ ಒಂದು ತಜ್ಞತೆ ಬೇಕು.
0: ಹೌದು,
1: ಯಾಕಂದರೆ ಒಂದು ಕಟ್ಟಡ ಕಟ್ಟುವಾಗ ನಾಳೆ ಅವನು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಸೇರಿ ಮಾಡುವಾಗ ಏನಾದರೂ ನಾಳೆ ತಪ್ಪಾದರೆ, ಅವ್ರು ಸರಿಯಾಗಿ ಹಾಕ್ತಾರೋ ಇಲ್ವೋ, ಸರಿಯಾಗಿದೆಯೋ, ಅದನ್ನು ನಮಗೆ ಅಪ್ರೂವಲ್ ಆಗೋದು ಬೇರೆ, ನಾವು ನೋಡ್ಕೊಳ್ಬೇಕು. ಹಾಗೆ ಕಾನೂನಿನ ಜ್ಞಾನ ಮತ್ತು ಈ ಯಾವುದು ಹಣಕಾಸು ವ್ಯವಹಾರದ ಬಗ್ಗೆನ ತಿಳುವಳಿಕೆ, ಈ ಥರದ ಬಹು ಜ್ಞಾನಗಳು ಬೇಕಾಗ್ತದೆ ಅಲ್ಲಿ. ಅದಕ್ಕಾಗಿ ಏನಾಗ್ತದೆ, ಜೊತೆಗೆ ಶೈಕ್ಷಣಿಕ ಬಗ್ಗೆ ಕೂಡ. ಅದಕ್ಕೆ ನಾನು ಯಾವಾಗ ಹೇಳೋದುಂಟು, ಒಬ್ಬ ಕುಲಪತಿ ಅನ್ನೋನು ಒಬ್ಬ ಐ ಎ ಎಸ್ ಆಫೀಸರಿಗಿಂತ ಹೇಗೆ ಭಿನ್ನ ಅಂದರೆ, ಅದು ಶೈಕ್ಷಣಿಕ ಆಡಳಿತ ಅಂತ ಅನ್ಕೊಂಡಿದ್ದು, ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಅಂತ.
0: ಹೌದು,
1: ಅವನಿಗೆ ಎಲ್ಲ ವಿಭಾಗಗಳ ಒಂದು ಶೈಕ್ಷಣಿಕ ಕೆಲಸಗಳ ಬಗ್ಗೆ ಒಂದು ಪ್ರಾಥಮಿಕ ಪರಿಜ್ಞಾನ ಇರಬೇಕು. ಅವನೊಬ್ಬ ಕನ್ನಡದವನಾದರೂ ಅವನಿಗೆ ವಿಜ್ಞಾನದ್ದೋ ಕಾಮರ್ಸೋ ಮ್ಯಾನೇಜ್ಮೆಂಟಿನ ಪರಿಜ್ಞಾನ ಇರಬೇಕು, ಇಲ್ಲದ್ರೆ ಅವನು ವಿ ಸಿ ಆಗಲಿಕ್ಕೆ ಆಗುವುದಿಲ್ಲ. ಅವ್ರು ಕನ್ನಡದ ಒಬ್ಬ ಪ್ರೊಫೆಸರ್ ಆಗಿರ್ಬೋದು, ಇದು ನಾನು ಕಂಡುಕೊಂಡದ್ದು. ಅದ ಕಾರಣ ಅದರ ನೀವು ಅನಿವಾರ್ಯವಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು. ಅವರೊಂದು ಒಂದು ಪ್ರಪೋಸಲ್ ತರ್ತಾನೆ ಒಬ್ಬ ಸೈನ್ಸಿನವ, ಅದು ಬೇಕೇ ಬೇಡ ಒಂದು ನಿಮ್ಗೆ ಗೊತ್ತಾಗುವುದು ಹೇಗೆ, ನಿಮ್ಗೆ ಅದರ ಪರಿಜ್ಞಾನ ಇರಬೇಕು. ಅದರಿಂದ ಈ ದೃಷ್ಟಿಯಿಂದ ನಾನು ಅನೇಕ ವಿಷಯವನ್ನು ಕಲಿತಿದ್ದೇನೆ, ಮತ್ತು ಅನೇಕ ವಿಷಯವನ್ನು ಅವರಿಗೆ ಕಲಿಸಿದ್ದೇನೆ ಕೂಡ. ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತ ಕಾರಣ ನನಗೇನಾಯಿತು ಅಂದರೆ, ಅನೇಕರಿಗೆ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಹೆದರಿಕೆ ಇತ್ತು, ಯಾಕಂದರೆ ಈ ಪ್ರೊಫೆಸರು ಬರೀ ಕನ್ನಡ ಪ್ರೊಫೆಸರ್ ಅಷ್ಟೇ ಅಲ್ಲ, ಇವರಿಗೆ ಆಡಳಿತ ಗೊತ್ತಿದೆ ಅಂತ. ಹಾಗಾಗಿ ಅದು ನನಗೆ ಒಂದು ಬಹಳ ಅನುಕೂಲ ಆಯಿತು. ಎರಡು ಯೂನಿವರ್ಸಿಟಿಯಲ್ಲಿ ಕೂಡ ಆಡಳಿತ ಗೊತ್ತಿದೆ ಅನ್ನುವಂಥ ಒಂದು ಕಲ್ಪನೆಯೇ ನನ್ನ ಬಗ್ಗೆ ಒಂದು ರೀತಿಯ ಸ್ವಲ್ಪ ಮಟ್ಟಿನ ಗೌರವ ಮತ್ತು ನನಗೆ ವಿಧೇಯವಾಗಿರುವಂಥದ್ದನ್ನು ನಾನು ನೋಡಿದ್ದೇನೆ ಆಡಳಿತದಲ್ಲಿ. ಮತ್ತು ಇನ್ನೊಂದು ಏನು, ಆಡಳಿತ ಹೇಗಿದೆ ಅಂದರೆ, ಪ್ರತಿದಿನ ನೀವು ಎಚ್ಚರವಾಗಿರಬೇಕು. ನಾನೇನಾಗಿದೆ, ಈಗ ಹಂಪಿಗೆ ಹೋದ್ಮೇಲೆ ನಾನು ಆರಂಭದ ಕೆಲವು ತಿಂಗಳು ಯಾವುದೇ ಕಾರ್ಯಕ್ರಮ ಹೋಗಲೇ ಇಲ್ಲ. ಮೂರು ಹೊತ್ತು ಕಚೇರಿಯಲ್ಲಿ ಕೂತ್ಕೊಳ್ಳೋದು, ಪ್ರತಿ ಡಿಪಾರ್ಟ್ಮೆಂಟ್ಗೆ ಹೋಗುವುದು, ಏನು ಮಾಡ್ತೀರಿ ಅಂತ ಕೇಳುವುದು, ಕಚೇರಿಯ ಫೈಲ್ ತರಿಸುವುದು, ಅವರನ್ನು ಎಚ್ಚರಿಸುವುದು, ಸ್ವಲ್ಪ ಇದೇನಾಗಿದೆ, ಒಂದು ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಈ ಯಾವುದು ಈ ಜಬರ್ದಸ್ತ್ ಮಾಡುವ ರೀತಿಯ ಕೆಲಸ ಉಂಟಲ್ಲ, ಇದನ್ನು ಮಾಡ್ತಾ ಹೋದೆ. ಅದರಿಂದ ಆಡಳಿತಕ್ಕೆ ಚುರುಕು ಬರ್ತದೆ. ನಾವು ಅಲ್ಲಿ ನಮ್ಮ ಚೇಂಬರ್ಲೇ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ, ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದು. ನಾನು ಅದಕ್ಕಾಗಿ ಪ್ರತಿದಿನ ಒಂದು ಕಚೇರಿಯ ಒಂದು ರೌಂಡ್ ಸುತ್ತಲೂ ಹೋಗಿ ಬರ್ತಾ ಇದ್ದೆ. ಪರೀಕ್ಷೆಯದು ಅಲ್ಲಿ ಕೆಲಸ ಆಗುವಾಗ ನಾನು ಪರೀಕ್ಷಾ ವಲಯಕ್ಕೆ ಹೋಗಿ ಒಂದು ಎರಡು ರೌಂಡ್ ಹೋಗಿ ಬರ್ತಾ ಇದ್ದೆ, ಬೆಳಿಗ್ಗೆ ಮತ್ತು ಸಂಜೆ. ಇದು ಒಂಥರ ಏನಾಗ್ತದೆ, ಇದು ಸ್ವಲ್ಪ ಮಟ್ಟಿಗೆ ನಾವು ಪಾರದರ್ಶಕತೆಯನ್ನು ಬಾಯಲ್ಲಿ ಹೇಳೋದು ಬೇರೆ, ನಾವು ನಡವಳಿಕೆ. ಹಾಗಾಗಿ ನಾನು ಕುಲಪತಿಯಾಗಿ ಇದನ್ನು ಆಡಳಿತದಲ್ಲಿ ತುಂಬ ಬದಲಾವಣೆಯನ್ನು ತಂದೆ. ಉದಾಹರಣೆಗೆ ನಾನು ಮುಕ್ತ ವಿಶ್ವದಲ್ಲಿದ್ದಾಗ ನಾನು ಏನಾಗ್ತದೆ ತುಂಬಾ ನನಗೆ ಕಂಪ್ಲೇಂಟ್ ಬರ್ತಾ ಇತ್ತು. ಅದಕ್ಕೇನು ಮಾಡಿದೆ, ನಾನು ಒಂದು ಇದು ಕಂಪ್ಲೇಂಟಿಗೆ ಒಂದು ನಂಬರ್ ಕೊಟ್ಟೆ, ಅದಕ್ಕೆಲ್ಲರೂ ಕೂಡ ಅವರು ಅರ್ಜಿ ಕೊಡ್ಬೋದು. ಪ್ರತಿದಿನ ನನಗೆ ಒಂದು ತುಂಬ ಬರ್ತಾ ಇತ್ತು, ನಾನು ಅದನ್ನು ಆಯಾ ಇಲಾಖೆಯವರಿಗೆ ಕಳಿಸ್ಕೊಡ್ತಾ ಇದ್ದೆ, ನನಗೆ 24 ಗಂಟೆಯಲ್ಲಿ ಇದಕ್ಕೆ ಪರಿಹಾರ ನೀವು ಮಾಡಿಕೊಡಬೇಕು ಅಂತ. ಸುಮಾರು ಒಂದು 80-90% ಪರಿಹಾರವನ್ನು ಮಾಡಿಕೊಡ್ತಾ ಇದ್ದೆ. ಹಾಗೆ ಅಧಿಕಾರಿಗಳಿಗೆ ಕೂಡ ಸ್ವಲ್ಪ ಹೆದರಿಕೆ ಆಯಿತು, ಇಲ್ಲ ವಿ ಸಿ ಅವರು ಸುಮ್ಮನೆ ಬಿಡುವುದಿಲ್ಲ ಮತ್ತೆ ವಿಚಾರಿಸ್ತಾರೆ ಅಂತ. ಇದು ಯಶಸ್ವಿ ಆಯಿತು ಅಂತಾರೆ. ಇದರಿಂದ ಏನಾಗಿದೆ, ನಮ್ಮಲ್ಲಿ ಏನಾಗಿದೆ ಅಂದರೆ ಅನೇಕ ಬಾರಿ ನಾವು ಬಾಯಿಯಲ್ಲಿ ಭಾಷಣದಲ್ಲಿ ಹೇಳೋದು ಬೇರೆ, ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸೋದು ಉಂಟಲ್ಲ ಬಹಳ. ಅಂದರೆ ಅದಕ್ಕಾಗಿ ನಂದು ಈಗಲೂ ಅಷ್ಟೇ, ನನ್ನ ಮನೆಯಲ್ಲಿ ಕೂಡ ಅಷ್ಟೇ, ಒಂದು ಕೆಲಸ ಆಗಬೇಕು ಅಂದರೆ
0: ಹಠ ಹಿಡಿದು ಮಾಡ್ತೀನಿ,
1: ಅದು ಆಗಲೇಬೇಕು ಆಗಲೇಬೇಕು. ಅದು ನನ್ನ ಮನೆಯವರು ಹೇಳ್ತಾರೆ ಅಂತಾರ ಹೇಳ್ತಾರೆ ಅಂದರೆ ಅದು ಸ್ವಲ್ಪ ಹಠ ಮಾರಿ ಅಂತ ಹೇಳ್ತಾರಲ್ಲ, ಆಗಬೇಕು ಅಂದರೆ ಅದು ಪೂರ್ತಿ ಕೊನೆ ಆಗೋವರೆಗೂ, ಅದು ಅಲ್ಲಿ ಮುಟ್ಟುವವರೆಗೂ, ನಾವು ಇಲ್ಲಿಂದ ನಮ್ಮಲ್ಲಿಂದ ಹೋಯ್ತು ಅಂತಲ್ಲ ಅಲ್ಲಿ ಮುಟ್ಟಿ ಅವರಿಗೆ ಅದು ಸಿಕ್ಕಿದೆ ಅಂತ ಅನ್ನೋವರೆಗೂ ನಾವು ಅದರ ಹಿಂದೆ ಹೋಗಬೇಕು ಅಂತ. ಸೊ ಆ ರೀತಿಯ ಒಂದು ಒಂದು ಆಡಳಿತದಲ್ಲಿ ನಾನು ಕಲಿತದ್ದು ತುಂಬ ಇದೆ. ಅದು ನನ್ನ ಬದುಕಿನ ಒಂದು ಕ್ರಮವೂ ಅಷ್ಟೇ, ನಮ್ಮ ತಂದೆ ಅದೇ ರೀತಿ ಬದುಕಿದವರು, ಶಿಸ್ತಿನ ಬದುಕು ಆಗಿದವರು. ಅದೆಲ್ಲ ನನಗೆ ಒಂದು ಹಳ್ಳಿಯಲ್ಲಿ ಬದುಕಿದವರಿಗೆ ಒಂದು ಈಗ ಕೃಷಿ ಮಾಡುವಾಗಲೂ ಒಂದು ಅದಕ್ಕೆ ನೀರು ಹಾಕುವುದು ಬೆಳೆ ತೆಗೆಯುವುದು ಒಂದು ಶಿಸ್ತು ಉಂಟಲ್ಲ, ಅದು ಆಡಳಿತದಲ್ಲೂ ಕೂಡ ಅದೇ ಥರ ಬರ್ತದೆ ಅಂತಾರೆ.

0: ಎಲ್ಲ ಜವಾಬ್ದಾರಿಗಳ ನಡುವೆ ನಿರಂತರವಾಗಿ ಬರೆಯುತ್ತಾ ಇದ್ದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಬಹುಶಃ ನೀವು ಬರೆದಂತಹ ಪುಸ್ತಕಗಳ ಲೆಕ್ಕ ನಿಮಗೆ ಉಂಟೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಗ್ರಂಥಗಳ ಪ್ರಕಟಣೆ, ಅದರ ಜೊತೆಗೆ ಪತ್ರಿಕೆಗಳಿಗೆ ಬರೆಯುವುದು, ಮುನ್ನುಡಿ ಬರೆದು ಕೊಡುವಂಥದ್ದು, ಬ್ಲಾಗ್ಗೆ ನೋಡ್ತಾ ಇರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಈವರೆಗೂ ಈ ಕ್ಷಣದವರೆಗೂ ನೀವು ಮಾಡ್ತಾ ಬಂದಿದ್ದೀರಿ. ಈಗ ನೀವು ಬರೆದ ಒಟ್ಟು ಕೃತಿಗಳ ಒಂದು ಕಡೆ ನಾವು ಗಮನ ಹರಿಸಿದರೆ ಯಾವ ವೈವಿಧ್ಯತೆಯನ್ನೆಲ್ಲ ನಾವು ಅದರಲ್ಲಿ ಕಾಣಬಹುದು?
1: ಹೌದು, ನಾನು ಆರಂಭ ಮಾಡಿದ್ದು ನಿಮ್ಗೆ ಆಗ್ತಾನೆ ಹೇಳಿದೆ, ತುಳುವಿನ ಗಾದೆ ಒಗಟು, ತುಳು ಜನಪದ ಬಗ್ಗೆ ಲೇಖನಗಳು, ಸಂಶೋಧನೆ, ಇವು ನನ್ನ ಮೊದಲ ಹಂತ. ನಾನು ಆರಂಭ ಮಾಡಿದ್ದೆ ಅದಕ್ಕೆ. ನೀವು ಯಾವುದೋ ನನ್ನ ಬಯಟ್ ನೋಡಿದಾಗ ಅನೇಕ ಮಂದಿ ಏನು ಇವರು ತುಳುವಿನವರೇ ಅಂತ ಹೇಳ್ತಾರೆ, ಯಾಕಂದ್ರೆ ತುಳುಗಾದೆ, ತುಳುಗಟ್ಟು, ತವಳು ಸಂಸ್ಕೃತಿ, ತುಳು ಅಧ್ಯಯನ, ತುಳು ಜನಪದ ಸಾಹಿತ್ಯ, ಒಂದು ಆರೇಳು ಪುಸ್ತಕ ಅದರದ್ದೇ ಬಂತು. ಅಂತ ತಕ್ಷಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ಜಾನಪದ ಬಂತು. ಮುಂದೆ ನನ್ನ ಯಾವುದೋ ಅಂಕಣ ಬರಹ ಗಿಳಿಸುವೆ ಬಂತು. ನಂತರ ಏನಾಯ್ತು ಅಂದ್ರೆ ನಿಧಾನಕ್ಕೆ ಬಂದ ಹಾಗೇನೆ ನನ್ನ ವಿಮರ್ಶೆಯ ಲೇಖನಗಳು ಬಂತು. ಯಾವುದು ಹಿಂದಣ ಹೆಜ್ಜೆ ಅನ್ನೋದು ಬಂತು. ಆಮೇಲೆ ನಾನು ಪ್ರಜಾವಾಣಿಯಲ್ಲಿ ನಾನು ಅಂಕಣ ಬರೀತಾ ಇದ್ದೆ, ಇರುಳ ಕಣ್ಣು ಅಂತ ಒಂದು ಅಂಕಣ ಬಂತು. ಅದು ಸಂಸ್ಕೃತಿ ಚಿಂತನೆಗಳಂತು, ಇರುಳ ಕಣ್ಣು ಸಂಸ್ಕೃತಿ ಚಿಂತನೆಗಳನ್ನು ಬಂತು. ಆಮೇಲೆ ಇದು ಬಂದ ನಂತರವೇ ಮತ್ತೆ ಕನ್ನಡದಲ್ಲಿ ನನ್ನ ಅನೇಕ ಸಂಸ್ಕೃತಿ ನಿಷ್ಠ ಬರಹಗಳು ಬಂತು. ಅದು ನಂತರದ ಕಾಲದಲ್ಲಿ ಮಂತ್ರ ಏನಾಗಿದೆ ಅಂದರೆ, ಈಗ ನೀವು ಅಕ್ಕರ ಮನೆ ಅಂತ ಪುಸ್ತಕ ನೋಡಿದರೆ ಇಲ್ಲೆಲ್ಲ ಏನಾಗಿದೆ ಅಂದರೆ, ನಂದು ಬೇರೆ ಬೇರೆ ಮಾದರಿಗಳಿವೆ. ಒಂದು ನಾನು ಸಾಮಾನ್ಯವಾಗಿ ಅದಕ್ಕೆ ನನ್ನದು ವಿಮರ್ಶೆ ಸಂಶೋಧನೆ ಅದಕ್ಕಿಂತ ಸಂಸ್ಕೃತಿ ನಿಷ್ಠ ಬರಹಗಳು ಅಂತ ನೀವು ಕರಿಬಹುದು. ಬರೀ ನನ್ನ ಸಾಹಿತ್ಯ ಮಾತ್ರ ಅಲ್ಲ, ನನ್ನ ಬದುಕಿಗೆ ಸಂಬಂಧಪಟ್ಟ ಯಾವುದೇ ಆದ ನನಗೆ. ಈಗ ನೀವು ಮಂಗಳೂರು ದರ್ಶನ ಹೇಳಿದಿರಿ, ನಾನು ಹಿಸ್ಟ್ರಿ ಓದಿಲ್ಲ, ಆದರೆ ಹಿಸ್ಟ್ರಿ ಬಗ್ಗೆ ನಾನು ಪುಸ್ತಕ ಅಷ್ಟು ಬರೆದ, ಯಾಕೆ ನಾನು ಅದನ್ನು ಓದ್ತೇನೆ. ನಾನು ಸೋಷಿಯಾಲಜಿ ಓದಿಲ್ಲ, ಎಂ ಎ ವಿದ್ಯಾರ್ಥಿಯಲ್ಲ, ಆದರೆ ಸೋಷಿಯಾಲಜಿಯನ್ನು ನನಗೆ ಪುಸ್ತಕ ಓದಿದ್ದೇನೆ. ಹಾಗೆ ಜಾನಪದ ಇರ್ಬೋದು, ಇತಿಹಾಸ ಇರ್ಬೋದು, ಭಾಷಾ ವಿಜ್ಞಾನ ಇರ್ಬೋದು, ಹಾಗೇನೆ ಇಂಗ್ಲಿಷ್ ಸಾಹಿತ್ಯ ಇರ್ಬೋದು. ಹೀಗಾಗಿ ನನಗೆ ನಂತರದ ದಿನಗಳಲ್ಲಿ ನಂದು ನಾನು ಸಾಹಿತ್ಯ ವಿಮರ್ಶೆ ಪಾಠ ಮಾಡ್ತಾ ಇದ್ದೆ ತುಂಬ ವರ್ಷ. ಅವೆಲ್ಲ ಪುಸ್ತಕಗಳು ಇಂಗ್ಲೀಷ್ನಲ್ಲಿದ್ದು, ಹಾಗೆ ನಾನು ಇಂಗ್ಲೀಷ್ನಲ್ಲಿ ಓದಿ ನಾನು ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ದೆ. ಅಲ್ಲಿಂದ ಅರಿಸ್ಟಾಟಲ್ನಿಂದ ಹಿಡಿದು ಆಮೇಲೆ ಲಾಂಜಿನಸ್, ಹೊರೇಸ್, ಕ್ರೋಚೆ, ಆಮೇಲೆ ವರ್ಡ್ಸ್ವತ್, ಎಲಿಯಟ್, ಆಮೇಲೆ ಐ ಎ ರಿಚರ್ಡ್ಸ್, ಮಾರ್ಕ್ಸ್ವಾದಿ ವಿಮರ್ಶಕರು, ಸ್ತ್ರೀವಾದಿ ವಿಮರ್ಶಕಿಯರು, ಹೀಗೆ ಅದೆಲ್ಲ ನಾನು ಮೊತ್ತ ಮೊದಲು ಈಗ ಇಡೀ ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿ ಇದೆಲ್ಲ ಸ್ತ್ರೀವಾದಿ ವಿಮರ್ಶೆ ಮೊದಲು ಆರಂಭ ಮಾಡಿದ್ದವನು ನಾನು. ಮಂಗಳೂರು ಈಗಿನವರು ಈಗ ಹೆಣ್ಮಕ್ಳು ತಾವು ಹೇಳಿಕೊಳ್ಬಹುದು, ಆದರೆ ಅವರಿಗೆ ನಾನು ಮೊದಲು ಯೂನಿವರ್ಸಿಟಿಯಲ್ಲಿ ಸ್ತ್ರೀವಾದಿ ವಿಮರ್ಶೆ ಅನ್ನೋದನ್ನು ಎಮ್ ಎಲ್ ಆರಂಭ ಮಾಡಿದವನು ನಾನು. ಇಲ್ಲಿ ನಾನು ಪಾಠ ಮಾಡಿದವನು, ಬಟ್ ಈಗ ನಮ್ಮನ್ನೆಲ್ಲ ಮರ್ತಿರ್ತಾರೆ, ಅದು ಮಾತು ಬೇರೆ. ಅದು ಈಗಿನ ಹೊಸ ಲೇಖಕಿಯರು,
0: ಹೊಸ ಲೇಖಕಿಯರೆಲ್ಲ ನಿಮ್ಮ ಮಾರ್ಗದರ್ಶನದಲ್ಲಿ ಹುಟ್ಟಿಕೊಂಡು ಹೋಗಿದ್ದಾರೆ ತುಂಬಾ.
1: ಅದರಿಂದ ಆದರೆ ಅದನ್ನು ಶುರು ಮಾಡಿದವನೇ ಯೂನಿವರ್ಸಿಟಿಯಲ್ಲಿ ಸ್ತ್ರೀವಾದಿ ವಿಮರ್ಶೆಯನ್ನು ಮೊದಲು ಶುರು ಮಾಡಿದವನೇ ನಾನು. ಯೂನಿವರ್ಸಿಟಿಯಲ್ಲಿ ಆರಂಭ ಮಾಡೋದಕ್ಕೆ ಮೊದಲೇ ಅಂದರೆ ಬಂದು, ಯಾಕಂದರೆ ನನ್ನ ಪ್ರಕಾರ ಯಾಕಂದರೆ ಬದ್ಧತೆ ಅಂತಲ್ಲ ಮುಕ್ತತೆ ಅಂತ, ನೀವು ಎಲ್ಲದಕ್ಕೂ ತೆರೆದುಕೊಳ್ಬೇಕು, ಇದನ್ನೇ ಒಂದನ್ನೇ ನೀವು ಇಟ್ಟುಕೊಂಡು ಇಷ್ಟೇ ನಾನು ಅಂತ ತಿಳ್ಕೊಳ್ಳುವಂಥದ್ದು ನನ್ನ ಸಂಕುಚಿತ ಮಾಡ್ತದೆ. ತೆರೆದುಕೊಳ್ಳಿ ನೀವು ಯಾವುದಕ್ಕೂ, ನಿಮ್ಗೆ ಯಾವುದನ್ನು ತೆಗೆದುಕೊಳ್ಬೋದು, ಎಲ್ಲವನ್ನು ಓದಬೇಕು. ನಾನು ತುಳು ಇಟ್ಟುಕೊಂಡು ನಾನು ಜರ್ಮನ್ ಇದು ಓದಿದೆ, ಅಥವಾ ಒಂದು ಫಿನ್ಲೆಂಡದ್ದು ಓದಿದೆ, ಇಂಗ್ಲೀಷ್ ಓದಿದೆ, ಬೇರೆ ಬೇರೆ ವಿಮರ್ಶೆ ಓದಿದೆ. ಹಾಗೆ ನನ್ನ ಅಲ್ಲಿ ಒಂದು ಅಂತ ಮಾದರಿ ಇಲ್ಲ, ನನ್ನ ಬರವಣಿಗೆಯಲ್ಲಿ ಒಂದು ಮಾದರಿ ಇಲ್ಲ, ನಮ್ಮ ತಿಳುವಳಿಕೆಯಲ್ಲಿ ಒಂದು ಮಾದರಿ ಇಲ್ಲ. ನನ್ನ ಈಗಲೂ ನನಗೆ ಅಗ್ರಹಾಳದ ನನ್ನ ನೆನಪುಗಳು ಬಹಳ ಜೀವಂತ ಆಗಿವೆ. ನಾನು ರಾತ್ರಿ ಹೊತ್ತು ನಾನು ಹೆಂಡತಿಯೊಟ್ಟಿಗೆ ಮಾತಾಡೋದು ನಮ್ಮ ಪುಣ್ಯದ ಬಗ್ಗೆ ಮಾತಾಡೋದು. ನನ್ನ ಅಕ್ಕನ ತರಿಸಿದ್ರೆ ಪುಣ್ಯದಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದದ್ದು, ಕೆರೆಯಲ್ಲಿ ಮೀನು ಹಿಡಿತಾ ಇದ್ದೇವೆ ನಾವು ಮಕ್ಕೇರಿಯಲ್ಲಿ, ಅದರ ಬಗ್ಗೆ ನಾನು ಅಕ್ಕನಿಗೆ ಫೋನ್ ಮಾಡಿ ಹಳೆದೆ ನಮಗೆ ಅದು ಈಗಲೂ ಇಷ್ಟ, ಯಾಕಂದ್ರೆ ಅವೆಲ್ಲವೂ ನಮ್ಮ ಬದುಕಿ ಜೀವ ಕೊಟ್ಟಿವೆ. ನಾವು ನಮ್ಮ ಗದ್ದೆ, ನಮ್ಮ ತರಕಾರಿ ಮಾಡಿದ್ದು, ಇದು ನಮ್ಮ ಅಲ್ಲಿಯ ಮಾವಿನ ಮರದ ಮರಗಳು, ಅಲ್ಲಿಯ ಹಣ್ಣುಗಳ ವೈವಿಧ್ಯ, ಅಲ್ಲಿನ ಹಲಸಿನ ಹಣ್ಣು, ನನಗೇನಾಗಿದೆ. ಆದ್ರಿಂದ ನನಗೇನಾಗಿದೆ, ಎಲ್ಲ ಪ್ರೊಫೆಸರ್ಗಳಿಗೆ ಈ ಥರ ಇಲ್ಲ, ಎಲ್ಲ ಪೇಟೆಯಲ್ಲಿ ಹುಟ್ಟಿದ್ದವರು. ಈಗ ನಾನು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದ ಕಾರಣ ನಾನು ಇಡೀ ಜಗತ್ತು ತಿರುಗಿದ್ರು ಕೂಡ, ಅನೇಕ ದೇಶ ತಿರುಗಿದ್ರು ಕೂಡ, ನನಗೆ ಈಗಲೂ ಅತ್ಯಂತ ನನ್ನ ಶಕ್ತಿ ಇರುವುದು ನನ್ನ ಪುಣ್ಯ ಗ್ರಾಮ.
0: ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇದು ಮೆಣಸಿನ ತೋಟಕ್ಕೆ ನೀರು ಹಾಕುವುದು,
1: ಈಗ ಆ ಕಾಲಕ್ಕೆ ದಂಬೆಯಲ್ಲಿ ನೀರು ನೀರ್ಚಿಯಪ್ಪನ ಅಂತ ಇರ್ತದೆ, ದಂಬೆಯಲ್ಲಿ ಪಂಪು ಆನಂತರ ಬಂತು, ಪಂಪು ಆನಂತರ ಬಂತು ಇವುಗಳದ್ದು. ಮತ್ತೆ ನಮ್ಮ ಇಲ್ಲಿ ಎರಡು ಅಗ್ರಹಾಳದಲ್ಲಿ ಮತ್ತು ನಮ್ಮ ತಾಯಿ ಮನೆಯಲ್ಲಿ ಕೂಡ ನಾವು ಉಪ್ಪು ಒಂದು ಬಿಟ್ರೆ, ಚಾ ಹುಡಿ ಬಿಟ್ರೆ ಬೇರೆ ಯಾವ್ದು ಅಂಗಡಿ
0: ಎಲ್ಲವೂ
1: ನಮಗೆ ಬೆಲ್ಲದಿಂದ ಹಿಡಿದು ತರಕಾರಿಗಳು, ಮೆಣಸು ಎಲ್ಲವುಗಳು ನಾವೇ ಬೆಳೆಸ್ತಾ ಇದ್ದದ್ದು. ಅದಾದ್ರೆ ನಮ್ಗೇನಾಗಿದೆ, ಅದನ್ನ ಬೆಳೆಸಿ ನೀರು ಹಾಕಿ ನಾವು ಮನೆಗೆ ತಂದು ಒಣಗಿಸಿದ ನೋಡಿ ನಾವು ನೋಡಿದವರು. ಅದರಿಂದ ನಮ್ಗೆ ಈಗ ಪೇಟೆಯಿಂದ ಬಂದದ್ದು ಯಾವುದೋ ರುಚಿ ಆಗುವುದಿಲ್ಲ ನಮ್ಗೆ. ಇದರಿಂದ ನನಗೇನಾಗ್ತಂದ್ರೆ ಜಗತ್ತಿನಲ್ಲಿ ಕಲಿಯುವುದು, ಇವತ್ತು ನಾನು ಕಲಿಯುತ್ತೇನೆ, ಇವತ್ತು ಕೂಡ ನಾನು ಯಾವುದಾದ್ರೊಂದು ಹೊಸ ಪುಸ್ತಕ ಬಂದರೆ ಓದಿ ಕಲಿಯುತ್ತೇನೆ. ಇದರಿಂದ ನನಗೆ ಈಗ ನನ್ನ ಸಾಹಿತ್ಯ ನೀವು ಒಂದು ಪ್ರಕಾರಕ್ಕೆ ಅಂತ ಇಲ್ಲ,
0: ಇಲ್ಲ
1: ಏನಾದ್ರೂ ನೀವು ವಿಮರ್ಶೆ ಸಂಶೋಧನೆ ಅಂತ ಹೇಳಿದರೆ ಒಂದು ಮಿತಿಯಲ್ಲಿ ಹೌದು, ಆದರೆ ಅದಕ್ಕಿಂತ ಆಚೆಗೆ ಅನುವಾದ ಅಂತ ಹೇಳಿದರು ಹೌದು. ಈಗ ಸ್ಲವೋಮಿರ್ ಬ್ರೊಜಕಿನ ಕತೆಗಳು ನಾನು ಪೋಲಿಷ್ ಕತೆಗಾರನ ಅನುವಾದ ಮಾಡಿದೆ. ಅದು ಅನುವಾದ ಆದರೂ ಕೂಡ ಅದರಲ್ಲಿ ನನಗೆ ಒಂದು ಒಂದು ಹೊಸ ತಿಳುವಳಿಕೆ ಇದೆ, ತಿಳುವಳಿಕೆ ಇದೆ.
0: ಮುದ್ರಣ ಮಾಧ್ಯಮಗಳ ಜೊತೆಗೆ ಈ ಸಮೂಹ ಮಾಧ್ಯಮಗಳಲ್ಲಿಯೂ ಕೂಡ ನೀವು ವ್ಯಸ್ತರಾದವರು. ಈಗ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಯೂಟ್ಯೂಬ್ಗಳಿರ್ಬೋದು, ಬ್ಲಾಗ್ ಇರ್ಬೋದು, ಅಂತರ್ಜಾಲದ ಇದಿರ್ಬೋದು, ಅದರಲ್ಲೆಲ್ಲ ಕೂಡ ಕೈಯಾಡಿಸಿದವರು. ಸ್ವಲ್ಪ ಪರಿಶ್ರಮ ಕೂಡ ನಿಮಗಿದೆ, ಏನು ನಿಮಗೆ ವ್ಯತ್ಯಾಸ ಕಾಣುತ್ತದೆ?
1: ಅಲ್ಲ, ಆಕಾಶವಾಣಿ ಮಂಗಳೂರು ಪ್ರಕಾಶನ ಬಂದಾಗಲೇ ಅನೇಕ ಅಲ್ಲಿಯ ಸ್ನೇಹಿತರು ಪರಿಚಯ ಇದ್ದು ಅಲ್ಲಿ ಚಿಂತನ ಇರ್ಬೋದು, ಉಪನ್ಯಾಸ ಕನ್ನಡ ತುಳು ಉಪನ್ಯಾಸ ಅದು ಬಹಳ ಹಿಂದೆ ನಂತರ ಬಹಳ ಕಡಿಮೆ ಮಾಡಿದ್ದೆ, ಹೋಗ್ತಾ ಇದ್ದೆ ಮಂಗಳೂರು ಆಕಾಶವಾಣಿಗೆ ಆರಂಭದಲ್ಲಿ ಹೋಗ್ತಾ ಇದ್ದೆ. ದೂರದರ್ಶನ ಬಹಳ ದೂರ ಇತ್ತು, ಹೆಚ್ಚು ಹೋಗಲಿಲ್ಲ. ಒಂದು ಅಲ್ಲಿ ನಾನು ಹಂಪಿಯಲ್ಲಿದ್ದಾಗ ಶುಭೋದಯ ಒಂದೆರಡು ಮೂರು ಕಾರ್ಯಕ್ರಮಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ. ಆದರೆ ನನಗೆ ಬ್ಲಾಗ್ ಯಾಕೆ ಬರದೆ, ನಾನು ಜರ್ಮನಿಯಲ್ಲಿ 2009-12 ಇದ್ದಾಗ ನಾನು ಒಬ್ಬನೇ ಇದ್ದೆ ಈ ಚಳಿಗಾಲದಲ್ಲಿ. ಹಾಗೇನಾಗ್ತದೆ, ನನಗೆ ಲ್ಯಾಪ್ಟಾಪು ನಾನು ಕಲಿತದ್ದೇ ಸುಮಾರು 2000 ನಂತರ. ಹಾಗಾಗಿ ಲ್ಯಾಪ್ಟಾಪ್ ಇತ್ತು, ನನಗೆ ಒಬ್ಬನೇ ಇದ್ದೆ, ಬಿಡುವು ಇತ್ತು, ಶನಿವಾರ ಭಾನುವಾರ ಕ್ಲಾಸ್ ಇಲ್ಲ. ಆಗ ನಾನು ಶುರು ಮಾಡಿದ್ದು ಬ್ಲಾಗ್ ಬರೀಲಿಕ್ಕೆ. ಅಲ್ಲಿ ಅನುಭವಗಳು ಸಣ್ಣ ಸಣ್ಣ, ಒಂದು ಹಿಮ ಬಿದ್ದಾಗ ಒಂದು ಬರೆಯುವುದು, ಇನ್ನೊಂದು ಲೇಖನ ಬರೆಯುವುದು, ಅನುಭವ ಬರೆಯುವುದು. ಹಾಗಾಗಿ ನಂದು ಈ ಬ್ಲಾಗ್ ಇಲ್ಲನ್ನು ತೆರೆದು ಅಂತ ಒಂದು, ನಾನು ಈಗ ನಿಲ್ಲಿಸಿ ತುಂಬಾ ವರ್ಷ ಆಯ್ತು, ಕೆಲವು ವರ್ಷ ಆಯ್ತು ಬ್ಲಾಗ್. ಹಾಗೆ ಬ್ಲಾಗ್ಗೆ ಬಹಳ ಅಂತ ನನಗೆ ಬೇರೆ ಬೇರೆ ದೇಶದಲ್ಲಿ ಅವರೆಲ್ಲ ಅದನ್ನ ಓದ್ತಾ ಇದ್ರು ಬ್ಲಾಗ್. ಅದು ನನಗೆ ಒಂದು ಆ ಕಾಲಕ್ಕೆ ನಂದು ಒಂದೇನಾಗಿದೆ, ನಾವು ಒಂದು ನಂದು ಹೇಳುವುದಂದ್ರೆ ಎಲ್ಲಕ್ಕೂ ಒಂದು ಒಂದು ಸಮಯ ಇದೆ, ಅದನ್ನೇ ನಾವು ಮತ್ತೆ ಮಾಡಬೇಕಾಗಿಲ್ಲ. ಈಗ ಬ್ಲಾಗಿನ ಒಂದು ಅವಧಿ ಬರೆದಾಯ್ತು, ಮುಗೀತು, ಇನ್ನು ಅದನ್ನು ಮುಗೀತು, ಮತ್ತೆ ಅದನ್ನೇ ನಾನು ಮಾಡಬೇಕಾಗಿಲ್ಲ. ನಂದು ಹೇಗೆ ಅಂದರೆ, ನಾನು ಅದನ್ನು ಹೇಳಿದ್ರು, ನಮಗೆ ಪ್ರತಿಯೊಂದು ಇಷ್ಟು 77 ದಾಟಿದಾಗಲೂ ಕೂಡ ನಮಗೆ ಅನೇಕ ಜನ್ಮ ಇತ್ತು. ನನಗೆ ಈ ಅನೇಕ ಜನ್ಮ, ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯ ಕೆಲಸಗಳು, ಹಾಗೆ ಎಲ್ಲ ಜನ್ಮದಲ್ಲಿ ಒಂದೇ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನನ್ನ ತುಳುವಿನ ಒಂದು ಜನ್ಮ ಆಯಿತು, ಅಕಾಡೆಮಿಯದ್ದು, ಮಂಗಳೂರು ಸಿಟಿಯದ್ದು, ಹಂಪಿಯದ್ದು, ಮೈಸೂರು, ಜರ್ಮನಿಯದ್ದು, ನಂತರ ಬೇರೆ ಬೇರೆ ಬೇರೆ. ಈಗ ಬಹುಶಃ ಇದು ಕೊನೆ ಜನ್ಮ ಅಂತ ಕಾಣುತ್ತೆ. ಅದರಿಂದ ಏನಾಗ್ತದೆ, ಏನಾಗಿದೆ ಹೇಳ್ತಾ ಇರೋದು, ಆಯಾಯ ಕಾಲಕ್ಕೆ ಚಟುವಟಿಕೆಗಳು ಹೀಗೆ ಅಂತ ಇಲ್ಲ. ಈಗ ಅದೇ ಈಗ ನನ್ನಾಗಿದೆ, ಈಗ ಸ್ವಲ್ಪ ಸಮಯದಿಂದ ಹೊರಗೆ ನಾನು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನಾನೀಗ ಕುದ್ಮುಲ್ ರಂಗರಾಯರ ಬಗ್ಗೆ ಒಂದು ಇಂಗ್ಲಿಷಿನಲ್ಲಿ ಪುಸ್ತಕ ಬಂದಿದೆ ಅಂತ ನಮ್ಮ ಗೆಳೆಯ ಜಿ ಎನ್ ಮೋಹನ್ ಹೇಳಿದರು, ಅವರ ಮರಿಮಗಳು ಬರೆದದ್ದು. ಅದನ್ನು ನನಗೆ ಅನುವಾದ ಮಾಡಲಿಕ್ಕೆ ಕೊಟ್ಟರು, ಅನುವಾದ ಮಾಡಿದ್ದೇನೆ. ಅದು ಪ್ರಕಟಣೆಯಲ್ಲಿದೆ, ಬಹುಶಃ ಇನ್ನೊಂದು 15 ಒಂದು ತಿಂಗಳಲ್ಲಿ ಅದು ಹೊರಗೆ ಬರ್ಬೋದು ಪ್ರಕಟಣೆ.
0: ಸರಿ ಸರ್,
1: ಕುದ್ಮುಲ್ ರಂಗರಾಯರ ಬಗ್ಗೆ ಒಂದು ಪುಸ್ತಕ.
0: ಈಗ ಬೇರೆ ಬೇರೆ ಗ್ರಂಥ ಸಂಪಾದನೆಗಳನ್ನು ಕೂಡ ನಾವು ಮಾಡಿದ್ದೀವಿ, ಅದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಬೇರೆ ಬೇರೆ ಶತಮಾನೋತ್ಸವ ಸಂದರ್ಭಗಳಿರ್ಬೋದು, ಹಿರಿಯರ ಒಂದು ಸಂಸ್ಮರಣ ಗ್ರಂಥಗಳಿರ್ಬೋದು. ಈ ಅನುಭವ
1: ಅದು ಏನಾಗಿದೆ ಅಂದರೆ, ಈಗ ಉದಾಹರಣೆಗೆ ಮಂಗಳೂರು ಸಿಟಿಯ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿದ್ದಾಗ ಅದು ಒಂದು ಜವಾಬ್ದಾರಿ ಇತ್ತು. ಯಾಕಂದರೆ ಮುಖ್ಯಸ್ಥ ಆದ ಕಾರಣ ಒಂದು ಅಲ್ಲಿಯ ಸಂಪಾದಕ ಮಾಡುವುದು. ಈಗ ಪೆರುವಾಯ್ ಸುಬ್ಬಶೆಟ್ಟಿಯವರ ತುಳು ಗಾದೆಗಳು ಅಂತ ನಾವು ಸಂಗ್ರಹ ಅದನ್ನು ಸಂಪಾದನೆ ಮಾಡಿದೆ. ಅದೊಂದು 2,500 ಗಾದೆ ಇತ್ತು. ನಾವು ಅದನ್ನು 5,000 ಇಳಿಸಿ ನಾನು ಅಮೃತ ಸೋಮೇಶ್ವರು ವಿ ಪಿ ಉಪಾಧ್ಯಾಯರ ಸದಸ್ಯರಾಗಿಟ್ಟುಕೊಂಡು ಒಂದು 4-5 ಕೆಲಸ ಮಾಡಿದ್ದೆ ಅದರಲ್ಲಿ. ಅದೊಂದು ಸಂಪಾದನೆ ಬಂತು. ಹಾಗೆ ಒಂದು ಸೆಮಿನಾರ್ ಮಾಡಿದರೆ ಅದರ ಎಲ್ಲ ನಡಾವಳಿಗಳನ್ನು ಮಾಡುವಂಥದ್ದು. ಕಣ್ಣುಗೋಡು ಶಂಕರ ಭಟ್ರ ಹಸ್ತಪ್ರತಿಗಳಿತ್ತು, ಅದು ಪ್ರಕಟ ಆಗಿಲ್ಲ. ಅದನ್ನು ಹರಿದಾಸ್ ಭಟ್ರು ಕೊಟ್ಟರು, ನೀವು ಮಾಡ್ತೀರೋ ಅಂತ. ಅದನ್ನು ನಾವು ಪ್ರಕಟ ಮಾಡಿ ಅದಕ್ಕೆ ಸಂಪಾದಕನಾಗಿದ್ದೆ. ಅದು ಇದು ಒಂದು ರೀತಿ. ಈಗ ಉದಾಹರಣೆಗೆ ಶಾಂಭವಿ ಅಂತ ಸಾಹಿತ್ಯ ಸಮ್ಮೇಳನ ಆದಾಗ ಅದು ಒಂದು ಮಾಡಿದೆ, ಆ ಥರ ಪೊನ್ನಕಂಠಿ. ಅದೇ ಕೈಯಾರರು ಅಧ್ಯಕ್ಷರಾಗಿದ್ದಾಗ ಒಂದು ಏನಾಗಿದೆ ನನಗೆ, ಅಂದರೆ ಸ್ಥಳೀಯವಾಗಿ ನನಗೆ ಬೇರುಗಳು ಗಟ್ಟಿವೆ, ಮಂಗಳೂರಿನವರು ನಾನು ಬಿಟ್ಟರು ನನ್ನ ಮಂಗಳೂರಿನವರು ನನ್ನ ಬಿಡುವುದಿಲ್ಲ. ಅದು ಏನಂದರೆ ಈಗ ನಾನು ಎಷ್ಟೋ ಬಾರಿ ಸಾಕುವುದರಿಗೆ ಅಂತ ಹೇಳಿದ್ರೆ ಮಂಗಳೂರಿನವರಿಗೆ ನನ್ನ ಸಂಬಂಧ ಬಹಳ ಗಟ್ಟಿಯಾಗಿದೆ. ಸಾಯಿ ಸಮ್ಮೇಳನದಲ್ಲಿ ಸ್ಮರಣ ಸಂಚಿಕೆ ಇರ್ಬೋದು, ಇನ್ನೊಂದು ಅದನ್ನ ಮಾಡ್ತಾ ಇರೋದು, ತುಳುವಿನವರು ಇರ್ಬೋದು, ಯಕ್ಷಗಾನದವರು ಇರ್ಬೋದು, ಒಂದು ರೀತಿ ನಾನು ಅದೃಷ್ಟು ಶಾಲಿ. ಯಾಕೆಂದ್ರೆ ಇಷ್ಟು ವಲಯದವರ ಪ್ರೀತಿ ಬಹುಶಃ ನನಗೆ ಸಿಕ್ಕಿರೋದು ಬಹಳ. ಸಾಹಿತ್ಯ, ಯಕ್ಷಗಾನ, ಜಾನಪದ, ತುಳು ಅಥವಾ ಬ್ಯಾರಿ, ಕೊಂಕಣಿ ಅಂದರೆ ಸ್ಥಳೀಯ ನಾನು ಕರಾವಳಿಯ ವಲಯದಲ್ಲಿ. ಹಾಗಾಗಿ ಕೆಲವು ಈಗ ಮುನ್ನುಡಿ ಬರೆಯುವುದೇ ನನ್ನ ದೊಡ್ಡಲ್ಲ, ಅದೊಂಥರ ನನಗೆ ಏನಾಗಿದೆ ಅಂದರೆ ಈಗ ಈಗ ಎರಡು ಸಂಪುಟ ಬಂತು, ಈಗ ಮೂರನೇ ತರ್ತಾ ಇದ್ದೆ ನಾನು. ಯಾಕಂದರೆ ಮತ್ತೆ ನಂತರ ನಾನು ಆಗುವುದಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅನೇಕರು ಬಂದು ಕೊಟ್ಟರು. ಹಾಗಾಗಿ ಮೂರನೆಯದ್ದು ಈಗ ತರ್ತಾ ಇದ್ದೇನೆ, ಒಂದು ಮೂರನೇ ಒಂದು ಸಂಪುಟ ತರಬೇಕದು. ಹಾಗಾಗಿ ಒಂದು ರೀತಿ ಏನಾಗಿದೆ ಈಗ ಅನೇಕರು ಪ್ರೀತಿಯಿಂದ ತರ್ತಾರೆ, ಅಭಿಮಾನ ತರ್ತಾರೆ, ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ಓದಬೇಕು, ಬರೀ ಸಮಯ ಹಿಡೀತದೆ, ಆದರೆ ನಿಧಾನಕ್ಕೆ ಮಾಡ್ತೇನೆ. ಇದು ಸಂಪರ್ಕ ಉಂಟಲ್ಲ ನಮಗೆ, ಒಂದು ಯುವ ಪೀಳಿಗೆ, ತರುಣ ಪೀಳಿಗೆ, ಹೊಸಬ್ರು, ಅವರಿಗೆಲ್ಲ ಒಂದು ಉತ್ತೇಜನ ಕೊಡುವ ಕೆಲಸ ಉಂಟಲ್ಲ ಮುನ್ನುಡಿ. ಅದು ನಾವು ಅದನ್ನು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಅಷ್ಟಮಟ್ಟಿಗೆ ಮುಂದೆ ಅವರು ಹೆಚ್ಚಿನ ಒಂದು ಸಾಧನೆ ಮಾಡಬಹುದು. ನಾನು ಅನೇಕ ನೋಡಿದೆ, ಕೆಲವು ಮಂದಿ ಮೊದಲ ಪುಸ್ತಕಕ್ಕೆ ನನ್ನ ಮುನ್ನುಡಿ ಬರೆಸಿದವರು ಆಮೇಲೆ ದೊಡ್ಡ ಸಾಹಿತಿಗಳಾಗಿದ್ದಾರೆ. ಆದ್ದರಿಂದ ಅದು ಒಂದು ರೀತಿಯ ನಮ್ಮ ಕಾಯಕ. ನಾವು
0: ಎಲ್ಲರೂ ಹಾಗಲ್ಲ, ಕೂಲಂಕುಷವಾಗಿ ಅದನ್ನು ಓದಿ ಆಮೇಲೆ ಬರೆಯುವುದು ನೀವು ಅಲ್ವಾ? ಅದನ್ನೆಲ್ಲ ಗಮನಿಸಿದ ಹಾಗೆ
1: ದಾನ ಅಂದರೆ ಒಂದು ಮುನ್ನುಡಿ ಬರೀಬೇಕಾದ್ರೆ ಕನಿಷ್ಠ ಒಂದು ಎರಡು ಬಾರಿ ಓದಲೇಬೇಕು. ಓದಿ ಅದರ ಒಂದು ಸಣ್ಣ ಟಿಪ್ಪಣಿ ಎಲ್ಲ ಒಂದು ನೋಟ್ಸ್ನಲ್ಲಿ ಮಾಡಿ ಸ್ವಲ್ಪ ನಾನು ಪರೀಕ್ಷೆಗೆ ತಯಾರು ಮಾಡಿದಾಗೆ ಮಾಡಿ ಆಮೇಲೆ ಬರೆಯುವುದು ನಾನು.
0: ಸರಿ, ಈಗ ನಾವು ಕೊನೆಗೆ ಬಂದಿದ್ದೇವೆ. ಸಾಮಾನ್ಯವಾಗಿ ಗೌರವ ಪ್ರಶಸ್ತಿಗಳು ಇದೆಲ್ಲ ಒಂದು ಈಗೀಗ ಒಂದು ಕ್ಲೀಶೆ ಅನಿಸುವಂಥ ಸಂಗತಿ. ಆದರೆ ನಿಮ್ಮ ಕಾಲಕ್ಕೆ ಆಗುವಾಗ ಅದಕ್ಕೆ ಅದರದ್ದೇ ಆದಂಥ ಗೌರವ ಇತ್ತು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ, ಬೇರೆ ಬೇರೆ ಅಕಾಡೆಮಿಗಳ ಪ್ರಶಸ್ತಿಗಳಾಗಲಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ, ಇಂಥದ್ದೆಲ್ಲ ನಿಮ್ಮ ತರುಣ ಅರಸಿಕೊಂಡು ಬಂತು. ಈಗ ಇದರಲ್ಲಿ ನಿಮಗೆ ಉಲ್ಲೇಖಿಸಬಹುದಾದಂಥ ಗೌರವಗಳು?
1: ಅಲ್ಲ, ಒಂದು ಪ್ರಶಸ್ತಿಗಳ ಬಗ್ಗೆ ಯಾವಾಗಲೂ ನಾನು ನಿರ್ಲಿಪ್ತ. ಯಾವ ಪ್ರಶಸ್ತಿಯನ್ನು ನಾನು ಈವರೆಗೆ ಅರ್ಜಿ ಹಾಕಿ ಪಡೆದವನಲ್ಲ. ಹಾಗಾಗಿ ಎಲ್ಲ ಪ್ರಶಸ್ತಿಗಳು ನನಗೆ ಬಹಳ ಆಕಸ್ಮಿಕ ಮತ್ತು ಅನಿರೀಕ್ಷಿತವಾಗಿ ಸಿಕ್ಕಿತ್ತು.
0: ಹೌದು,
1: ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಿದೆ. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಸಾಮಾನ್ಯವಾಗಿ ಅದನ್ನೆಲ್ಲ ಸ್ವಲ್ಪ ಹೆಚ್ಚು ರಾಜ್ಯ ಮಟ್ಟದ ಪ್ರಶಸ್ತಿ ಅಂತ ಕರೆಯುವಂಥವುಗಳು ಅವುಗಳು. ಮಾಸ್ತಿ ಪ್ರಶಸ್ತಿಯು ಹಾಗೇನೆ, ಅದು ಮಾಸ್ತಿ ಟ್ರಸ್ಟ್ನದ್ದು. ಆಮೇಲೆ ಕರ್ನಾಟಕ ಸಂಘ ಮಂಡ್ಯದವರು ಡಾಕ್ಟರ್ ಹಾಮಾನಾಯಕ ಗೌರವ ಪ್ರಶಸ್ತಿ ಒಂದು, ಈ ಶಿವಮೊಗ್ಗ ಕರ್ನಾಟಕ ಸಂಘದವರು ಕೊಟ್ಟಂತಹದ್ದು, ಅದು ಸಂಶೋಧಕರಿಗೆ ಕೊಡುವಂಥ ಶಂಭಾಜೋಶಿ ನೆನಪಿನ ಪ್ರಶಸ್ತಿ ಅನ್ನುವಂಥದ್ದು. ಮತ್ತು ಈ ಮಣಿಪಾಲದ ಸಂಸ್ಥೆಯೊಬ್ಬರು ಕೊಡುವ ಗೋವಿಂದ ಪೈ, ರಾಷ್ಟ್ರೀಯ ಗೋವಿಂದ ಪೈ ಪ್ರಶಸ್ತಿ, ಅದು ಬಹಳ ಗೌರವದ ಪ್ರಶಸ್ತಿ. ಅದು ಅದು ಮಣಿಪಾಲ ಸಂಸ್ಥೆ ಮೋಹನ್ ದಾಸ್ ಪೈ ಅವರು ಇಟ್ಟಿರುವಂಥ ಒಂದು ನಿಧಿಯಿಂದ ಕೊಟ್ಟಿರುವಂಥದ್ದು. ಸ್ಥಳೀಯವಾಗಿ ಮುಳಿ ತಿಮ್ಮಪ್ಪನವರ ಹೆಸರಿನಲ್ಲಿ, ಆಮೇಲೆ ಶೀನಪ್ಪಿಗ್ಡೆಯವರ ಹೆಸರಿನಲ್ಲಿ ಬಂದಿರೋ ಪ್ರಶಸ್ತಿಗಳು. ಆಮೇಲೆ ಈಗ ಸಂದೇಶ ಪ್ರಶಸ್ತಿ ನಾಡಿದ್ದು 11ಕ್ಕೆ ತಗೊಳ್ತಾ ಇದ್ದೇನೆ. ತುಳು ಅಕಾಡೆಮಿಯ ಗೌರವ ಪ್ರಶಸ್ತಿ, ಇವುಗಳು ನನಗೆ ಯಾವುದು ಸಣ್ಣದು ದೊಡ್ಡದು ಅಂತ ಅಲ್ಲ. ಉದಾಹರಣೆಗೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ನನಗೆ ಆಶ್ಚರ್ಯ. ಯಾಕೆಂದರೆ ನನಗೆ ನಾನು ನನ್ನ ವ್ಯಕ್ತಿ ಪರಿಚಯವನ್ನು ಕಳಿಸಿಕೊಟ್ಟಿರಲಿಲ್ಲ ಪ್ರೊಫೆಸರ್ ಭೈರಪ್ಪನವರು ಕುಲಪತಿ ಆಗಿದ್ದಾಗ. ಮತ್ತೆ ಗೊತ್ತಾಯಿತು ಅವರು ನನ್ನ ಬಯೋಡೇಟಾ ಅವರಿಗೆ ಸಿಕ್ಕಿತು ಕನ್ನಡ ವಿಭಾಗದಿಂದ ಅಂತ. ಹೇಗೆ ಅವರ ಕಾನ್ವಕೇಶನ್ನ ಒಂದು ದಿನದ ಹಿಂದಿನ ರಾತ್ರಿ ಫೋನ್ ಮಾಡಿದ್ರು, ಅಭಿನಂದನ್ ಯಾಕೆ ಅಂತ ಹೇಳಿದೆ, ನಿಮಗೆ ಬಂದಿದ್ದೆ ಅಂತ. ಬೇರೆ ಯಾರಿಗೆ, ನಿಮ್ಗೆ ಒಬ್ಬರಿಗೆ ಮಾತ್ರ ಅಂತ ಹೇಳಿದ್ರು. ಅವರಿಗೆ ಅನುಕೂಲ ಆಯ್ತು, ಯಾಕಂದರೆ ನಮ್ಮೊಟ್ಟಿಗೆ ಅನರ್ಹರಿಗೆ ಸಿಕ್ಕಿದರೆ ಅದು ಪ್ರಯೋಜನ ಇಲ್ಲ ಅಂತ. ನಾನು ಒಬ್ಬನಿಗೆ ಸಿಕ್ಕಿದ್ದ ಆ ವರ್ಷ ನನಗೆ ಹೋದೆ ನನ್ನ ಯೂನಿವರ್ಸಿಟಿ. ನನಗೆ ಪಿ ಎಚ್ ಒಂದು ನಾನು ತಮಾಷೆ ಮಾಡಿದೆ, ಮಂಗಳೂರು ಯೂನಿವರ್ಸಿಟಿ ನನಗೆ ಯಾವ ಪದವಿ ಸಿಕ್ಕಲಿಲ್ಲ. ನನ್ನ ಬಿ ಎಸ್ ಸಿ ಪದವಿ ಮೈಸೂರು ಯೂನಿವರ್ಸಿಟಿ, ಎಮ್ ಎ ಪದವಿ ಮೈಸೂರು ಯೂನಿವರ್ಸಿಟಿ, ಪಿ ಎಚ್ ಡಿ ಮೈಸೂರು ಯೂನಿವರ್ಸಿಟಿ,
0: ಮೈಸೂರು ಯೂನಿವರ್ಸಿಟಿ,
1: ಮಂಗಳೂರು ಯೂನಿವರ್ಸಿಟಿ ನನಗೆ ಯಾವುದು ಸಿಕ್ಕಲಿಲ್ಲ. ಅದಕ್ಕಾಗಿ ಪಿ ಎಚ್ ಡಿ ಒಂದು ಸಿಕ್ಕದೆ ಹೋದರೆ ಕೂಡ ಗೌರವ ಡಾಕ್ಟರೇಟ್ ಅಂತ ಮಂಗಳೂರು ಯೂನಿವರ್ಸಿಟಿ ಸಿಕ್ಕಿತ್ತು ಅಂತ ಸಂತೋಷಪಟ್ಟೆ ನಾನು. ಆದ್ದರಿಂದ ಪ್ರಶಸ್ತಿಗಳು ಅವು ಆಕಸ್ಮಿಕವಾಗಿ ಬರ್ತವೆ. ಅಲ್ಲಿ ಕೂಡ ಏನಾಗ್ತದೆ ಅಂದರೆ ನಾವು ಅದನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಅವುಗಳು ತೊಡಗ್ತವೆ. ನಾವು ಅದಕ್ಕಾಗಿ ನಾವು ಹಾತೊರೆಯಬಾರದು. ಮತ್ತು ಅದಕ್ಕಾಗಿ ಕರುಬಾರ್ದು. ಕೆಲವು ಬಾರಿ ಈಗ ಎಷ್ಟೋ ನಮಗಿಂತ ಹಿರಿಯರಿಗೆ ಕೆಲವು ಪ್ರಶಸ್ತಿಗಳು ಬಂದೇ ಇಲ್ಲ. ಅದಕ್ಕಾಗಿ ನಾವು ಅದನ್ನು ಮತ್ತೆ ಹಣದಿಂದಲೇ ಯಾವುದು ದೊಡ್ಡ ಮೊತ್ತ ದೊಡ್ಡ ಪ್ರಶಸ್ತಿ ಅಂತ ಭಾವಿಸಬೇಕಾಗಿಲ್ಲ.
0: ಏನಿಲ್ಲ,
1: ಒಂದು ಸ್ಥಳೀಯವಾಗಿ ಸಿಕ್ಕುವ ಒಂದು ಒಳ್ಳೆಯ ಸಂಸ್ಥೆ ಪ್ರೀತಿಯಿಂದ ಕೊಟ್ಟರೆ ಅದು ಒಂದು ದೊಡ್ಡ ಪ್ರಶಸ್ತಿನೇ, ನನ್ನ ಮನೋಧರ್ಮ ಆ ಥರದ್ದು.
0: ಸರಿ ಸರಿ ಸರಿ. ಎಷ್ಟೇ ಸಾರ್ವಜನಿಕ ವ್ಯಕ್ತಿ ದೊಡ್ಡವನಾಗಿದ್ದರೂ ಕೂಡ ಅವನಿಗೊಂದು ಕೌಟುಂಬಿಕವಾದಂಥ ಪರಿಸರ, ಒಂದು ಮನೆಯ ಪರಿಸರ, ಅದು ಒಂದು ಸ್ಫೂರ್ತಿಯಾಗಿ ಖಂಡಿತ ಇರ್ತದೆ. ಈಗ ಖಾಸಗಿಯಾಗಿ ಹೇಳೋದಿದ್ರೆ, ಈಗ ನಿಮ್ಮ ಶ್ರೀಮತಿಯವರು, ಕೋಕಿಲ ಅವರು ಮತ್ತು ಇಬ್ಬರು ಮಕ್ಕಳು, ಒಂದು ಸಣ್ಣ ಒಂದು ಕುಟುಂಬ ನಿಮ್ಮದು, ಇವರ ಒಂದು ಸಹಕಾರವನ್ನು ಹೇಗೆ ನೆನಪಿಸಿಕೊಳ್ತೀರಿ?
1: ಅಲ್ಲ, ಒಂದು ಮದುವೆ 1975 ನಮ್ಮ ಮದುವೆ ಆಯಿತು. ಕೋಕಿಲ ಅವರು ಮಂಗಳೂರಿನವಳು, ಸ್ವಲ್ಪ ಪಟ್ಟಣ ಪ್ರದೇಶ, ಆದರೆ ಅವಳು ಏನಾಗಿದೆ, ಭಾಳ ಒಂಥರ ಸೌಮ್ಯ ಸ್ವಭಾವದವಳು, ಭಾಳ ಹೊಂದಿಕೊಳ್ಳುವಳು. ನನ್ನ ಮೊದಲನೇ ಮಗಳು ಸೊಲ್ಮೆ ಅಂತ, ಅವಳಿಗೆ ತುಳು ಹೆಸರಿಟ್ಟದ್ದು ನಾನು 76ನೇ ಇಸವಿಯಲ್ಲಿ. ಸುಯಿ, ಮನೆ ಹೆಸರು ಸುಯಿಲ್ ಅಂತ. ಮಗ ಸಮರ್ಥ ಅಂತ. ಇಡೀ ನಾನು ಕನ್ನಡ ಡಿಪಾರ್ಟ್ಮೆಂಟಿಗೆ ಬೆಳಗ್ಗೆ 7:00 ಹೊರಟ್ರೆ ಬರುವುದು 8:30 ಆ ಮಕ್ಕಳನ್ನು ಸಾಕಿದ್ದು, ಸಲಹಿದ್ದು, ಶಾಲೆಗೆ ಸೇರಿಸಿದ್ದು, ಅವಳಿಗೆ ಊಟ ಕೊಂಡು ಕೊಟ್ಟದ್ದೆಲ್ಲ ಅವಳೇ ಮಾಡಿದ್ದು. ಕೌಟುಂಬಿಕವಾಗಿ ನಾನು ಯಾವುದೇ ರೀತಿಯಲ್ಲಿ ಕೂಡ ಮಾಡಲಿಲ್ಲ, ಆದರೆ ಅವಳು ಪೂರ್ತಿಯಾಗಿ ಜವಾಬ್ದಾರಿ, ಆದರೆ ಅವಳು ಎಲ್ಲಿಯೂ ಕಾಣಿಸಿಕೊಳ್ತಾ ಇರಲಿಲ್ಲ. ಅವಳದ್ದು ಉದ್ದಕ್ಕೂ ಕೂಡ ಆ ಥರದ. ಆಮೇಲೆ ಈಗ ನಾನು ಇಲ್ಲಿ ಹಂಪಿಗೆ ಹೋದಾಗ ನನ್ನ ಜೊತೆಗೆ ಬಂದು, ಮೈಸೂರಿಗೆ ಬಂದು, ಜರ್ಮನಿಯಲ್ಲಿ ಬೇಸಿಗೆ ಕಾಲದಲ್ಲಿ ನನ್ನ ಜೊತೆಗಿದ್ದಳು, ಎಲ್ಲ ರೀತಿಯಲ್ಲಿ ನನ್ನ ಜೊತೆಗೆ ಇದ್ದವಳು. ಆದ್ದರಿಂದ ಇವತ್ತು ಕೂಡ ಅಷ್ಟೇ, ನನಗೆ ಯಾವುದೋ ಒಂದು ಸ್ವಲ್ಪ ಅನಾರೋಗ್ಯ ಆದಾಗಲೂ ನನ್ನನ್ನು ಸಲಕುವ ಸಲಹುವ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಒಂಥರ ಹೆಂಡತಿಯಾಗಿ ಮತ್ತು ತಾಯಿಯ ಹಾಗೆ ನೋಡಿಕೊಳ್ತಾ ಇರೋವಳು ಅವಳು. ಅದರಿಂದ ಅದು ನನ್ನ ಒಂದು ದೊಡ್ಡ ಭಾಗ್ಯ ಅದು.
0: ಸರಿ,
1: ಅದರಿಂದ ಅದು ನನಗೆ ಭಾಳ ಸಂತೋಷ ಕೊಡುವಂಥದ್ದು. ಆದ್ದರಿಂದ ಮತ್ತೆ ತಾಯಿ ನನ್ನ ಜೊತೆಗೆ ಇದ್ದರು, ತಂದೆ ನನ್ನ ಜೊತೆಗೆ ಇದ್ದರು.
0: ಇಲ್ಲೇ
1: 2001 ಅವರು ನಿಧನರಾದರು, ಇದೇ ನನ್ನ ಮನೆಯಲ್ಲೇ ಇದ್ದರು. ಅವರ 100ನೇ ನೀವೆಲ್ಲ ಬಂದು ಯಕ್ಷಗಾನದಲ್ಲಿ ಭಾಗವಹಿಸಿದ್ದೀವಿ, ಇಡೀ ದಿನ ಅವರ ನೆನಪುಗಳೆಲ್ಲ ನೀವು ಹಂಚಿಕೊಂಡ್ರಿ, ಎಲ್ಲ ಗೊತ್ತಾಯಿತು. ತಾಯಿಯವರು 2010 ನಿಧನರಾದರು, ಇದರಾದರು. ಹಾಗೆ ಈಗ ಹೆಂಡತಿ ಮತ್ತು ಮಕ್ಕಳು,
0: ಈಗ
1: ಅವರು ಮಗಳು ಸೊಲ್ಮೆ ಮದುವೆಯಾಗಿ, ಅವಳ ಗಂಡ ಡಾಕ್ಟ್ರು ಇಂಗ್ಲೆಂಡಲ್ಲಿ ಸುಮಾರು 25 ಅಲ್ಲೇ ನೆಲೆಸಿದ್ದಾರೆ. ಮಗ ಅಲ್ಲೇ ಇದ್ದಾನೆ. ಮಗ ಅವನು ಬೆಂಗಳೂರಲ್ಲಿದ್ದವನು, ಈಗ ಅಮೆರಿಕದಲ್ಲಿದ್ದಾನೆ. ಅಲ್ಲಿ ಅಂದರೆ ಸದ್ಯಕ್ಕೆ 1-2 ಅಂತ ಹೋಗಿದ್ದಾನೆ. ಅವನು ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ವರ್ಷಕ್ಕೊಂದು ಬಾರಿ ಮಗಳು ಮೊಮ್ಮಗ ಬರ್ತಾರೆ. ಮಗ ಮೊನ್ನೆ 10 ಬಂದು ಹೋದ, ಮತ್ತೆ ಫೋನ್ನಲ್ಲಿ ವಿಡಿಯೋ ಕಾಲಲ್ಲಿ ಸಿಗ್ತಾ ಇರ್ತಾರೆ. ನಾವು ಹೇಳ್ತಾ ಇರೋದು, ಮಕ್ಕಳು ಅವರವರ ವೃತ್ತಿಯನ್ನು ಪ್ರಾಮಾಣಿಕ ಮಾಡಿದರೆ ಸಾಕು, ನಮ್ಮ ನೋಡಿಕೊಳ್ಳಿಕ್ಕೆ ನಾವು ಆರೋಗ್ಯ ಇದ್ದಷ್ಟು ದಿನ ನಮ್ಮನ್ನು ನಾವೇ ನೋಡಿಕೊಳ್ತೇವೆ. ಮಕ್ಕಳ ಮೇಲೆ ನಾವು ಅವಲಂಬಿತವಾಗಿರುವಂಥ ಅಗತ್ಯ ಇಲ್ಲ. ನಾವು ಅದಕ್ಕೆ ನಮ್ಮ ಈಗ ನಂದು ಮುಖ್ಯವಾದ ಒಂದು ಕ್ರಮ ಅಂದರೆ ನಮ್ಮ ಆರೋಗ್ಯ ನಾವು ನೋಡಿಕೊಳ್ಳಬೇಕು. ಯಾಕಂದರೆ ವಯಸ್ಸಾದ ಹಾಗೇನೆ ನಾವು ವಯೋಸಹಜವಾಗಿ ನಮ್ಮ ಮನಸ್ಸು ಮತ್ತು ದೇಹ ಅದು ಹಿಂದಿನ ಹಾಗೆ ಕೆಲಸ ಮಾಡುವುದಿಲ್ಲ, ಅದು ಸಹಜವಾದ್ದು. ನಾವು ಅನೇಕ ಉದಾಹರಣೆ ಕಾಣ್ತೇವೆ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಮೊದಲ ಆದ್ಯತೆ. ಉಳಿದ ನಾವು ಹಿಂದಿನ ಹಾಗೆ ನಾವು ಭಾಷಣಕ್ಕೆ ಹೋಗಬೇಕು, ಕಾರ್ಯಕ್ರಮ ಹೋಗಬೇಕು ಅಂತ ನಾವು ಹೋಗಬೇಕಾಗಿಲ್ಲ, ಮತ್ತು ಅದು ನಿರೀಕ್ಷೆ ಯಾರು ಮಾಡಬಾರದು ಕೂಡ. ಅದು ನಾನು ಅನೇಕ ಬಾರಿ ಹೇಳಿದ್ದೇನೆ, ನಮ್ದು ಇದೊಂದು ಜನ್ಮ, ಹೊಸ ಜನ್ಮ. ಆದ ಕಾರಣ ನಾವು ಮನೆಗೆ ಬನ್ನಿ, ನಾವು ಕೂತು ಮಾತಾಡೋಣ ಅಂತ ಹೇಳಿ ಅನೇಕ ಮಂದಿಗೆ ಹೇಳಿದ್ದೇನೆ. ಬಂದು 1/2 ಕೂತು ಸಂತೋಷ, ಬಿಡುವಿನಲ್ಲಿ ಇದ್ದಾಗ ಸಂತೋಷ. ಉಳಿದ ಒಳಗೆ ನನಗೀಗ ಸಾಧ್ಯವಾದಷ್ಟು ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೆ ಓದು ಬರೆಯುವ ಕೆಲಸ ಮಾಡ್ತೇನೆ. ಇದಕ್ಕೆ ನನ್ನ ಶ್ರೀಮತಿಯ ಬಹಳ ದೊಡ್ಡ ಅವಳ ಬೆಂಬಲ ಇದೆ. ಮತ್ತೆ ನಾವೆಲ್ಲ ರಾತ್ರಿ ಹೊತ್ತು ಕೂತ್ಕೊಂಡು ನಮ್ಮ ಹಳೆಯ ನೆನಪು, ಮದುವೆಯಾದ ಆರಂಭದ ನೆನಪುಗಳೆಲ್ಲ, ಒಂದು ಹಳೆಯ ನೆನಪುಗಳನ್ನು, ಒಂದು ಅವಳ ಜೊತೆಗೆ ನನ್ನ ಅಕ್ಕ ಇದ್ದಾರೆ 82, ನಮ್ಮ ಹಳ್ಳಿಯ ನೆನಪುಗಳು, ನನ್ನ ತಮ್ಮ ವಾರಕ್ಕೆ 2-3 ಬಾರಿ ಮನೆಗೆ ಬರ್ತಾನೆ ನೆನಪುಗಳು, ಮತ್ತು ನಮ್ಮ ಕುಟುಂಬದ ಪ್ರೀತಿಯನ್ನು ಹಾಗೆ ಉಳಿಸಿಕೊಂಡಿದ್ದೆ ನಾವು ಪ್ರೀತಿಯನ್ನು. ವರ್ಷಕ್ಕೆ 2-3 ಬಾರಿ ಪುಣ್ಚಕ್ಕೆ ಹೋಗ್ತೇನೆ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಇದ್ದಾರೆ, ಅವರ ಮನೆ ಇದೆ, ನಮ್ಮ ಪಟೇಲರ ಮನೆ, ನಮ್ಮ ಹಿರಿಯರ ತಾಯಿಯ ತಂದೆಯ ಮನೆ ಇದೆ, ಅಲ್ಲಿ ಅವರಿದ್ದಾರೆ. ಅಲ್ಲಿ ಹೋಗಿ ಮಾತಾಡಿಸ್ತೇನೆ. ಅದೇ ಒಂಥರ ನಮಗೆ ನನ್ನ ಶಾಲೆ, ಅಲ್ಲಿಯ ಮಹಿಷಮರ್ದಿನಿ ದೇವಸ್ಥಾನ, ಅಲ್ಲಿ ಅಲ್ಲಿಯ ನಮ್ಮ ಆ ಕಾಲದ ಪುರೋಹಿತರ ಮಗ ಇದ್ದಾರೆ ಈಗ ಅಲ್ಲಿ, ಹಳೆ ಕಾಲದ್ದು. ನನ್ನ ತರಗತಿಯ ಕ್ಲಾಸ್ಮೇಟ್ಸ್ ಆಗಿದ್ದವರು ಒಬ್ಬರಿಬ್ಬರಲ್ಲಿ ಸಿಗ್ತಾರೆ. ವರ್ಷಕ್ಕೊಂದು ಎರಡು ಬಾರಿ ಅಲ್ಲಿ ಹೋಗ್ತೇನೆ. ಅಂದರೆ ನನ್ನ ಬೇರುಗಳು ಇನ್ನೂ ಹಳ್ಳಿಯಲ್ಲಿವೆ ಮತ್ತು ಪುತ್ತೂರಿನಲ್ಲಿವೆ ಮತ್ತು ಮಂಗಳೂರಿನಲ್ಲಿವೆ. ನಾನು ಜರ್ಮನಿಗೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ನನಗೆ ರಾತ್ರಿ ಹೊತ್ತು ನಾನು ಊಟ ಮಾಡೋದು ಗಂಜಿ ಮತ್ತು ಚಟ್ನಿಯನ್ನು. ಈಗಲೂ ನನಗೆ ಅದು ಯಾವುದೇ ಇದ್ದರೂ ಕೂಡ ಮನೆಯ ಊಟ ರಾತ್ರಿ ಒಳ್ಳೆಯ ಬಿಸಿಯಾದ ಗಂಜಿ ಮತ್ತು ಒಂದು ಚಟ್ನಿ. ಇದು ನನಗೆ ಈಗಲೂ ನನ್ನ ಬದುಕು ಹಳ್ಳಿಯ ಬದುಕೇನೆ. ಪೇಟೆಯ ಎಲ್ಲ ನಗರದ ನಡುವೆ ಕೂಡ ನಾವು ನಮ್ಮ ಮೂಲ ಸೆಲೆ ಅಂತಲ್ಲ ಅದು ನಾವು ಕಳ್ಕೊಂಡಿಲ್ಲ. ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಬದುಕಾಗಿರ್ಬೋದು. ಆದ್ದರಿಂದ ಇದು ಒಂದು ದೊಡ್ಡ ಶಕ್ತಿ. ಇದನ್ನು ನಾವು ಕಳ್ಕೊಂಡ್ರೆ ಮತ್ತೆ ಏನು ಮಾಡಲಿಕ್ಕಿಲ್ಲಲ್ಲ. ಇದನ್ನು ನಾವು ಕಳ್ಕೊಂಡು ಬಿಟ್ರೆ ಮತ್ತೆ ನಾವು ನಮ್ದೇನಾಗ್ತದೆ, ಎಲ್ಲವೂ ನಾವು ಪರಕೀಯರಾಗಬಾರ್ದಲ್ಲ. ನಾವು ಹೋಗುವುದು ಇಂಗ್ಲೀಷು ಜಗತ್ತು ಎಲ್ಲ ನೋಡೋಣ, ಬದುಕುವುದು ನಾವು ನಮ್ಮ ಮೂಲ ನೆಲೆಯಲ್ಲೇ ನಾವು ಬದುಕಬೇಕು.
0: ನಮ್ಮ ಬುಡವನ್ನು ಮರಿಬಾರ್ದು, ನಿಜವಾದ ಜೀವನ ಉತ್ಸಾಹ ಅಂದರೆ ಹಾಗೆ. ಸರ್, ಈಗ ಮಾತಾಡ್ತಾ ಹೋದಾಗೆ ತುಂಬ ನೆನಪುಗಳ ಸುರುಳಿಗಳು ಬಿಚ್ಚಿಕೊಳ್ತವೆ, ಮತ್ತೆ ಮತ್ತೆ ಮಾತುಗಳು ಬೆಳೀತಾ ಹೋಗ್ತವೆ. ಈಗ ಸಾಮಾನ್ಯವಾಗಿ ಒಂದು ಎರಡು ಮೂರು ತಲೆಮಾರುಗಳ ಕೊಂಡಿಗಳಾಗಿ ತಮ್ಮಂತಹ ವಿದ್ವಾಂಸರು ನಮ್ಮ ನಡುವೆ ಇರುವುದರಿಂದ ಮುಂದಿನ ಒಂದು ಪೀಳಿಗೆಗೆ ಕೂಡ ನಿಮ್ಮ ಅನುಭವಗಳು ಮತ್ತು ಸಂದೇಶಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಈ ದೃಷ್ಟಿಯಿಂದ ಕನ್ನಡದ ವಿದ್ಯಾರ್ಥಿಗಳಿಗೆ, ಕನ್ನಡ ತುಳು ಸಂಶೋಧಕರಿಗೆ, ಬರಹಗಾರರಿಗೆ ಏನು ಹೇಳ್ಬೋದು ನೀವು?
1: ನಾವು ಕನ್ನಡದ ಅಲ್ಲಿ ಕೆಲಸ ಮಾಡುವವರು ಬರಹಗಾರರು ನಾನು ಯಾವುದೇ ಮಿತಿ ಹಾಕ್ಕೊಳ್ಬಾರ್ದು. ಕನ್ನಡ ಸಾಹಿತ್ಯ ಅಂದರೆ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಯಾವುದೇ ಜ್ಞಾನ ಶಿಸ್ತನ್ನು ಓದಬೇಕು ಮತ್ತು ಅದು ಯಾವುದೇ ಈಗ ಇಂಗ್ಲೀಷಲ್ಲಿದ್ದರೂ ಓದಬೇಕು, ಬರೀ ಕನ್ನಡ ಮಾತ್ರ ಅಲ್ಲ. ಯಾಕೆಂದರೆ ಈಗ ನಮಗೆ ಜರ್ಮನೋ ಫ್ರೆಂಚೋ ಜಪಾನೀಸೋ ಭಾಷೆ ಓದೋದು ಕಷ್ಟ ಆಗ್ಬೋದು, ಇಂಗ್ಲೀಷ್ ಅನುವಾದ ಬಂದಿರ್ತದೆ ಓದಬೇಕು. ಮತ್ತು ಅದು ಯಾವುದೇ ವಿಷಯ ಆದರೂ ಓದಬೇಕು. ಈಗ ಉದಾಹರಣೆಗೆ ಪರಿಸರ, ಈಗ ನಮ್ಮಲ್ಲಿ ಉದಾಹರಣೆಗೆ ಈಗ ವಾತಾವರಣ ಬಿಸಿ ಆಗ್ತಾ ಇದೆ ಅನ್ನೋದಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಇದರ ಬಗ್ಗೆ ಈಗ ನನಗೆ ಬಹಳ ಆಸಕ್ತಿ ಇದೆ. ಯಾಕೆ ಅಂತ ಹೇಳಿದರೆ ಈಗ ನೋಡಿ, ಈಗ ನಾವು ಮೊನ್ನೆವರೆಗೂ ಮಳೆ ಬರ್ತಾ ಇತ್ತು, ಇದರಿಂದ ಎಷ್ಟು ನಷ್ಟ ಆಗಿದೆ ಮತ್ತು ಎಷ್ಟು ಬಿಸಿ ಬೇಸಿಗೆ ಇದೆ ಅಂಥೇಳಿ ಅಸಾಧ್ಯವಾದ ಸೆಕೆ ಇದೆ. ಇದು ಇದರಿಂದ ಏನಾಗ್ತದೆ ಅಂದರೆ ನಾಳೆ ದಿನ ಈ ಮಂಜುಗಡ್ಡೆಗಳೆಲ್ಲ ಕರಗಿ ಏನಾಗಿದೆ, ಸಮುದ್ರದ ನೀರು ನಮ್ಮ ಭೂಮಿಗೆ ಬಂದು ಅನೇಕ ಭೂಮಿಯ ಭಾಗ ನೀರಿನಡಿಗೆ ಹೋಗ್ಬೋದು ಅಥವಾ ಅನೇಕ ಕಾಯಿಲೆಗಳು ಬರ್ಬೋದು.
0: ಹೌದು,
1: ಇವುಗಳ ಬಗ್ಗೆ ಕೂಡ ನಾವು ಇದೊಂದು ವಿಷಯ ನಾನು ಹೇಳ್ತಾ ಇರೋದು. ಹಿಂದೆ ಇದೊಂದು 20 ವರ್ಷ ಹಿಂದೆ ಈ ವಿಷಯ ಗೊತ್ತಿರಲಿಲ್ಲ, ಅಗತ್ಯ ಇರಲಿಲ್ಲ. ಈಗ ಅಗತ್ಯ ಇದೆ, ನಮಗೆ ತಿಳ್ಕೊಳ್ಳೋದು ಅಗತ್ಯ ಇದೆ. ನಾವು ಬರೀ ಕಾವ್ಯ ಕತೆ ಕಾದಂಬರಿ ಓದ್ತಾ ಕೂತರಾಗುವುದಿಲ್ಲ. ಆದರೆ ಇದೇನಾಗಿದೆ, ನನ್ನ ಪರಿಸರದ ಈ ತಿಳುವಳಿಕೆ ಯಾಕೆ ಬೇಕು ಅಂದರೆ ಈಗ ನಾವು ಬರೇ ಮರ ಬೆಳೆಸುವುದು ಅಷ್ಟೇ ಅಲ್ಲ, ನಾವು ಏನು ಹೇಳ್ತಾ ಇರೋದು ಅಂದರೆ ಈಗ ನಮ್ಮ ವಾಹನಗಳ ಹೊಗೆ ಉಗುಳುವಂಥದ್ದು ಇರ್ಬೋದು ಅಥವಾ ಯಾವುದೇ ಯಂತ್ರಗಳಿಂದ ಬರುವಂಥದ್ದು ಇರ್ಬೋದು, ಮತ್ತು ನಮ್ಮ ನಗರದ ನಡುವೆ ನಾವು ಎಲ್ಲ ಕಟ್ಟಡ ಕಟ್ಟುವುದರಿಂದ ಆಗುವಂತಹ ಒಂದು ಪರಿಸರ ಮಾಲಿನ್ಯ ಇರ್ಬೋದು. ಇದರಿಂದ ಏನಾಗ್ತದೆ ಅಂದರೆ ಕಾಯಿಲೆಗಳು ಹೆಚ್ಚಾಗ್ತವೆ. ಯಾಕೆ ಇಷ್ಟು ಕಾಯಿಲೆ ಬರ್ತದೆ ಅನ್ನೋದಕ್ಕೆ ಕಾಯಿಲೆಗಳ ಮುಖ್ಯವಾದ ಕಾರಣನೇ ಇಡೀ ನಮ್ಮ ಪರಿಸರ ಮಲಿನ ಆಗಿದೆ. ಇವುಗಳ ಬಗ್ಗೂ ತಿಳ್ಕೊಳ್ಬೇಕು. ಬರೀ ಹಳೆಯದನ್ನು ಮಾತ್ರ ನಾವು ಓದ್ತಾ ಹೋದರೆ ಸಾಕಾಗುವುದಿಲ್ಲ. ಇವತ್ತು ನಮ್ಮ ಭವಿಷ್ಯಕ್ಕೆ ನಾವೀಗ ಒಂದು ಕಂಪ್ಯೂಟರ್ನ ಜ್ಞಾನ ಎಲ್ಲರೂ ಪಡೀತಾರೆ, ಅದು ಒಂದು ತಂತ್ರಜ್ಞಾನ, ಅದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಕಲಿತಾರೆ ಈಗ ಮೊಬೈಲನ್ನು. ನಿಮಗೆ ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿದ ಹೆಂಗಸರು ಕೂಡ ಮೊಬೈಲನ್ನು ನಮಗಿಂತ ಚೆನ್ನಾಗಿ
0: ಬಳಸಿಕೊಳ್ಳುತ್ತಾರೆ.
1: ಅದು ಮುಖ್ಯ ಅಲ್ಲ. ಆದರೆ ಈ ಜ್ಞಾನ ಅನ್ನೋದೇನಾಗಿದೆ, ಅದು ಜ್ಞಾನ, ಅದು ತಂತ್ರಜ್ಞಾನ. ಜ್ಞಾನ ಬೇರೆ, ತಂತ್ರಜ್ಞಾನ ಬೇರೆ. ತಂತ್ರಜ್ಞಾನ ಅನ್ನೋದೇನಿದೆ, ಒಂದು ಮೆಕ್ಯಾನಿಕಲ್ ಆಗಿ ಪಡೆಯುವಂಥ ತಂತ್ರಜ್ಞಾನ, ಅದು ನೀವು ಮೊಬೈಲ್ನಿಂದಲೋ ಲ್ಯಾಪ್ಟಾಪ್ನಿಂದಲೋ ಕಂಪ್ಯೂಟರ್ನಿಂದ ಪಡೆಯಬಹುದು, ಗೂಗಲ್ನಿಂದ ಪಡೆಯಬಹುದು. ಜ್ಞಾನ ಅನ್ನೋದು ಹೇಗೆ ಅಂತ ಹೇಳಿದರೆ ನಮ್ಮ ಇಡೀ ತಿಳುವಳಿಕೆಯನ್ನು ಬದಲಾಯಿಸುವಂಥದ್ದು. ನಾವು ಈವರೆಗೆ ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯುವಂತಹ ಒಂದು ಅಧ್ಯಯನವನ್ನು ನಾವು ಬೆಳೆಸಬೇಕು. ಇದನ್ನು ಈಗ ಹೊಸ ಪೀಳಿಗೆಯವರು ಕನ್ನಡದವರು ಮಾಡಬೇಕು. ಅದನ್ನು ಕನ್ನಡದಲ್ಲಿ ಬರೀಬೇಕು, ಅದು ಇಂಗ್ಲೀಷಲ್ಲಿ ಇದ್ದರೆ ಅಥವಾ ಬೇರೆ ಭಾಷೆಯಲ್ಲಿ ಕನ್ನಡದಲ್ಲಿ ಬರೀಬೇಕು. ಅದನ್ನು ಒಬ್ಬ ಕನ್ನಡದ ಲೇಖಕನೇ ಮಾಡ್ಬೋದು, ಕನ್ನಡದ ಲೇಖಕನೇ ಮಾಡ್ಬೋದು, ಕನ್ನಡ ಲೇಖಕನೇ ಅದನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಅದನ್ನು ಏನಿಲ್ಲ, ನೀವು ಓದ್ಕೊಂಡು ಬಿಟ್ಟು ಕನ್ನಡದಲ್ಲಿ ಅದರ ಬಗ್ಗೆ ಒಂದು ಪುಸ್ತಕ ಬರತ್ರ ಆಯಿತು. ಆದರೆ ಅಂದರೆ ಏನಾಗಿದೆ, ಅಷ್ಟು ತಿಳುವಳಿಕೆ ಬಂತಲ್ಲ. ಈಗ ನಾವು ಪತ್ರಿಕೆಯಲ್ಲಿ ಏನಾಗ್ತದೆ ಅಂದರೆ ಒಂದು ಬಾರಿ ಬಂದರೆ ಮರುದಿನ ಅದನ್ನು ಪತ್ರಿಕೆ ಎಲ್ಲ ಬಿದ್ದು ಹೋಗ್ತದೆ, ಒಂದು ಪುಸ್ತಕ ಬರೆದು ಬಿಟ್ಟರೆ
0: ಶಾಶ್ವತವಾಗಿ
1: ಶಾಶ್ವತ ಉಳಿಯುತ್ತದೆ. ಸೊ ಹೀಗಾಗಿ ನಾವು ಹಳೆಯದನ್ನೇ ಮಾತ್ರ ಅಲ್ಲ, ಯಾವುದು ವರ್ತಮಾನದ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ಕೂಡ ನಾವು ಅದನ್ನು ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಬೇಕು ಕನ್ನಡದವರು. ನಾವು ಇನ್ನು ಮಾಡಲಿಕ್ಕಾಗುವುದಿಲ್ಲ.
0: ಖಂಡಿತ
1: ನಾವೀಗೇನಿದ್ರು ಕೂಡ ನಮ್ಮ ಒಂದು ಅವಧಿಯಲ್ಲಿ ಮಾಡುವ ಕೆಲಸ ಮಾಡಿದ್ದೇವೆ, ಇನ್ನು ಏನೋ ಸ್ವಲ್ಪ ಸ್ವಲ್ಪ ಮಾಡ್ಬೋದು, ಅದು ಮಾತು ಬೇರೆ. ಬಟ್ ಇದನ್ನೆಲ್ಲ ಇನ್ನು ಸಮಗ್ರ ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬಟ್ ಇವತ್ತು ಜಗತ್ತು ಬೆಳೀತಾ ಇದೆ. ಒಂದು ಆಹಾರ ಪದಾರ್ಥಗಳು, ಈ ಆಹಾರ ಪದಾರ್ಥಗಳಲ್ಲಿ ಈಗ ಅಥವಾ ಈಗ ಯಾವುದು ಪೌಷ್ಟಿಕ, ಯಾವುದು ಬೇಕು, ಹೇಗೆ, ಅದರಿಂದ ಏನು ಪರಿಣಾಮಗಳು, ಆರೋಗ್ಯ ದೃಷ್ಟಿಯಿಂದ ಯಾವ್ಯಾವುದು ಏನೇನು ಸಮಸ್ಯೆಗಳು, ಇದನ್ನು ಸಣ್ಣ ವಿಷಯ ಇರ್ಬೋದು, ಇವೆಲ್ಲವುಗಳನ್ನು ಕುರಿತು ಕೂಡ ನಾವು ಓದಬೇಕು ಮತ್ತು ಬರೀಬೇಕು. ಅಂದರೆ ನಾವು ಪ್ರಸ್ತುತವಾದ್ದು ಇಲ್ಲದೆ ನಾವೇನಾಗ್ತದೆ ಅಂದರೆ ಪ್ರತಿಯೊಂದಕ್ಕೂ ನಾವು ವೈದ್ಯರೇ ಡಾಕ್ಟರ್ ಹೇಳಿದ್ದೇ ನಮಗೆ ವೇದವಾಕ್ಯ ಅಂತಲ್ಲ, ನಮಗೂ ಗೊತ್ತಿರಬೇಕಲ್ಲ, ನಮಗೆ ಗೊತ್ತಿರಬೇಕಲ್ಲ. ಹಾಗಾಗಿ ತಂತ್ರಜ್ಞಾನಕ್ಕಿಂತ ಮುಖ್ಯವಾಗಿ ಜ್ಞಾನದ ಕಡೆಗೆ ಹೋಗುವ ಕೆಲಸವನ್ನು, ಓದುವ ಬರೆಯುವ ಕೆಲಸವನ್ನು ಮಾಡಬೇಕು. ಆದ ಕಾರಣ ಕನ್ನಡದ ಬರವಣಿಗೆ ಒಂದು ಹೊಸ ದಿಕ್ಕಿನ 21ನೇ ಶತಮಾನದ ಈಗ ನಾವು ಈಗಾಗಲೇ ಏನಾಗಿದೆ 2024ರಲ್ಲಿ ಇದ್ದೇವೆ, ಕಾಲಶತಮಾನ ಮುಗಿಯಿತು.
0: ಹೌದು,
1: ಮುಂದಿನ ಕಾಲಶತಮಾನ ಇದು ಜ್ಞಾನ ಸ್ಫೋಟದ ಕಾಲ ಆಗಬೇಕು, ಎಕ್ಸ್ಪ್ಲೋಷನ್ ಆಫ್ ನಾಲೆಜ್, ಹೊಸ ನಾಲೆಜ್ ಬರಬೇಕು. ಹಾಗೇನಾಗ್ತದೆ ಅಂದರೆ ನಮಗೆ ನಮ್ಮ ತತ್ಕಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಬರಹಗಳು ಬರಬೇಕು, ಅದಕ್ಕೆ ಸಾಂತ್ವನ ಕೊಡುವುದು ಬರಬೇಕು. ಅಂದರೆ ಹೇಳ್ತಾರೆ ನಮ್ಮ ಹಳೆಯದು ಬಿಡಲಿಕ್ಕೆ ಅಂತಲ್ಲ, ಸಾಂತ್ವನ ಕೊಡೋದು ಬರಬೇಕು, ಸಂಘರ್ಷ ಕೊಡೋದು ಬರಬಾರ್ದು, ಸಮನ್ವಯ, ಶಾಂತತೆ ಮತ್ತು ಹೊಸ ನೋಟ ಇವುಗಳು ನಮ್ಮ ಬದುಕಿನ ಭಾಗ ಆಗಬೇಕು. ಮುಂದಿನ ಕನಿಷ್ಠ ಮುಂದಿನ ಒಂದು ಯಾವುದು 25 ವರ್ಷಗಳ ಕಾಲ ಆದರೂ ನಾವು ಇದನ್ನು ಈ ರೀತಿಯಲ್ಲಿ ಈಗ 24ನೇ ಇಸವಿ ಈಗ ಮುಗಿದ ಮೇಲೆ ಮುಂದಿನ ಒಂದು ಕಾಲಶತಮಾನ ನಾವು ಈ ರೀತಿಯ ಚಿಂತನೆಗಳನ್ನು ನಾವು ಮಾಡಬೇಕು.
0: ಸರಿಯಾದ ಮಾತು ಸರ್, ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ. ಬಹುಶಃ ಇದೆಲ್ಲ ನಾವೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹ ಸಂಗತಿಗಳು. ಬಹಳ ಸುದೀರ್ಘವಾಗಿ ತಮ್ಮನ್ನು ಮಾತಾಡಿಸಿದೆವು, ಅನೇಕ ವಿಚಾರಗಳು ಕೂಡ ಬಂದವು. ಬಹುಶಃ ತಮ್ಮ ಮಾಹಿತಿ ಕೋಶದಿಂದ ಎಲ್ಲವನ್ನೂ ಪಡೆದಿದ್ದೇವೆ ಅಂತ ನಮಗೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಮೂಲ್ಯವಾದಂತಹ ಕ್ಷಣಗಳನ್ನು ನಿಮ್ಮ ಜೊತೆಯಲ್ಲಿ ಕಳೆದದ್ದು ಒಂದು ಸಂತೋಷದ ಸಾರ್ಥಕದ ಕ್ಷಣ. ನಮಗೆ ನಮ್ಮ ಈ ಒಂದು ಮಾತುಗಳಿಗೆ ಸ್ಪಂದಿಸಿ ವಿಚಾರಗಳನ್ನು ಹರಿಯಬಿಟ್ಟಂಥ ತಮಗೆ ರೇಡಿಯೋ ಸಾರಂಗನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.
1: ನನಗೂ ಭಾಳ ಸಂತೋಷ ಆಗಿದೆ, ಯಾಕೆಂದರೆ ನೆನಪುಗಳು ಎಲ್ಲವುಗಳು ಹಾಗೆಯೇ ಸಿಗ್ತವೆ ಅಂತ ಅಲ್ಲ, ನೀವು ಅದನ್ನು ಸಾಧ್ಯವಾದಷ್ಟು ಅದನ್ನು ನೀವು ಅದರ ಆಳಕ್ಕೆ ನನ್ನನ್ನು ಹೋಗುವ ಹಾಗೆ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆ ಹೇಳಬೇಕು. ಸಾರಂಗ ಈ ಥರ ರೇಡಿಯೋಕ್ಕೆ ಮತ್ತು ನಿಮಗೆ ಸಂದರ್ಶನ ಮಾಡಿದವರಿಗೆ ಮತ್ತು ನಿಮ್ಮೆಲ್ಲ ಈ ಸಹಾಯಕರಿಗೆ, ಯಾಕೆಂದರೆ ಎಷ್ಟೋ ಬಾರಿ ನಮ್ಮ ನೆನಪುಗಳು ಹಾಗೇನೇ ಅದು ಒಳಗಿರ್ತವೆ, ಅದನ್ನು ನೀವು ಎಲ್ಲೇ ಒಂದು ಕಡೆ ಸ್ವಲ್ಪ ಅದಕ್ಕೆ ಅದನ್ನು ಒಂದು ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಒಂದೊಂದೇ ಹೊರಗೆ ಬರ್ತವೆ. ಮತ್ತು ಇವು ನೀವು ದಾಖಲಾತಿ ಉಳಿಯುತ್ತದೆ, ಈಗ ನಾವೆಲ್ಲ ಬಾಯಲ್ಲಿ ಹೋಗಿ ಹಾಗೇನೆ ಗಾಳಿಯಲ್ಲಿ ತೇಲಿ ಹೋಗ್ತವೆ ನಿಮ್ಮ ಅಲ್ಲಿಗ. ಆದರೆ ಇನ್ನೂ ಎಷ್ಟೋ ವರ್ಷದ ನಂತರ ನಮ್ಮ ನಂತರ ಕೂಡ ಸಾರಂಗರೆಡ್ಡಿಯದ ಸ್ಟೇಷನ್ಗೆ ಹೋದರೆ ಸಿಗ್ತವಲ್ಲ. ಸೊ ಅದರಿಂದ ಇದು ಬಹಳ ಒಳ್ಳೆಯ ಕೆಲಸ, ತುಂಬ ತುಂಬ ಸಂತೋಷ, ಧನ್ಯವಾದಗಳು.
0: ಧನ್ಯವಾದ ಸರ್, ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ಬಹಳ ಇಷ್ಟವರೆಗೆ ಬಹಳ ಮೌಲಿಕವಾದಂತಹ ವಿಚಾರಗಳನ್ನು ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರ ಬಾಯಿಂದ ನಾವು ಕೇಳಿದ್ದೇವೆ, ನೀವು ಕೂಡ ಕೇಳಿದ್ದೀರಿ. ಅನೇಕ ಹೊಸ ಹೊಳಹುಗಳ ಮಾತುಗಳನ್ನು ಪ್ರೊಫೆಸರ್ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬಹಳ ಆತ್ಮೀಯವಾದ ಆಪ್ತವಾದಂತಹ ಮಾತುಕತೆ ನಡೆಯಿತು ಎನ್ನುವಂಥ ಸಮಾಧಾನ ನಮಗಿದೆ. ನನ್ನ ಜೊತೆ ಸಾರಂಗ್ ಬಳಗದ ಬಿಂದಿಯಾ ಕುಲಾಲ್ ಅವರಿದ್ದಾರೆ, ಹಾಗೆ ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಜಪ್ಪು ಮಾರ್ನಮಿ ಕಟ್ಟೆ ಹತ್ತಿರ ಇರತಕ್ಕಂಥ ಸುಹಿಲ್ ಮನೆಯಲ್ಲಿ ಈ ಒಂದು ಮಾತುಕತೆ ಆಗಿದೆ. ತುಂಬ ಸಂತೋಷದ ಸಂಗತಿ, ಕೇಳಿದಂತಹ ನಿಮ್ಮ ಅಭಿಪ್ರಾಯ ಕೂಡ ನಮಗೆ ಬರಬೇಕು. ರೈಯವರಂತಹ ವಿದ್ವಾಂಸರು ಇನ್ನೂ ಕೂಡ ನಮ್ಮ ನಡುವೆ ಹುಟ್ಟಿಕೊಳ್ಳಬೇಕು, ಅವರ ಮಾತುಗಳು ಮತ್ತು ಅವರ ಅನುಭವಗಳನ್ನು ತಿಳ್ಕೊಳ್ಳುವಂಥ ಅವಕಾಶಗಳು ಕೂಡ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಒದಗಿ ಬರಲಿ ಅಂತ ಒಂದು ಆಶಿಸ್ತ ಇವತ್ತಿನ ಕಲಾಸಾರಂಗ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.7 FM. ಇದು ಬಣ್ಣ ಬಣ್ಣ ಬದುಕು. ನಾನು ನಿಮ್ಮ ಭಾಸ್ಕರ್ ರೈ, ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
4: ಬದುಕೇ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಾವು ಬದುಕಿರೋವರೆಗೂ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹೋಗೋದೇ ಒಂದು ಸಾಧನೆ. ಉತ್ತರ ಸಿಕ್ಕಿತ್ತು ಅಂತ ಏನು ಖಾತ್ರಿ ಇಲ್ಲ, ಅಥವಾ ಸಿಕ್ಕಂಥ ಉತ್ತರ ಅದು ಯಾವಾಗಲೂ ಸರಿಯಾಗಿರ್ತದೆ ಅಂತೂ ಕೂಡ ಇಲ್ಲ, ಅಥವಾ ನನಗೆ ಸಿಕ್ಕಂಥ ಉತ್ತರ ಎಲ್ರಿಗೂ ಸರಿಯಾಗಿರ್ತದೆ ಅಂತೂ ಇಲ್ಲ, ಅಥವಾ ನನಗೆ ಇವತ್ತು ಹೊಳೆದದ್ದು ಇನ್ನು 20 ವರ್ಷದಲ್ಲಿ ಅದೇ ಉತ್ತರ ಉಳಿದಿರ್ತದೆ ಅಂತೂ ಇಲ್ಲ. ಹೀಗೆ ಅನಿಶ್ಚಿತವಾದ ವಾತಾವರಣದ ಉತ್ತರ ಹುಡ್ಕೊಂಡು ಹೋಗೋದಿದೆಯಲ್ಲ, ಈ ಹುಡುಕೋ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿರಬೇಕಾಗತ್ತೆ. ನಾನು ಬದುಕಿನ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಾಮಾಣಿಕವಾಗಿ ಹುಡುಕ್ತಾ ಹೋದಾಗ ಮನಸ್ಸಿನ ದ್ವಂದ್ವಗಳು ಸ್ವಲ್ಪ ಕಡಿಮೆ ಆಗ್ತದೆ. ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ನಮ್ಮ ಮುಖಾನೇ ಕಾಣಿಸುತ್ತೆ. ಎಷ್ಟೋ ಸಲ ನಾನು ಪ್ರಾಮಾಣಿಕತೆ ಇಲ್ಲದೆ ಹೋದಾಗ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಇನ್ಯಾವುದೋ ಬೇರೆ ಮುಖ ಕಾಣಿಸುತ್ತೆ. ನನ್ನ ಮುಖ ಕಾಣಿಸೋ ಹಾಗಾದರೆ ನನ್ನ ಮಟ್ಟಿಗೆ ಅಷ್ಟು ಮಟ್ಟಿಗೆ ಪ್ರಾಮಾಣಿಕ ಪ್ರಯತ್ನ ಆಯಿತು ಅಂತ ಅರ್ಥ. ಸಣ್ಣ ವಯಸ್ಸಿನಲ್ಲೇ ಶಂಕರಾಚಾರ್ಯರು ಕೇಳಿಬಿಟ್ರು, ಕೋಹಂ ಕುತ ಆಯಾತಃ, ನಾನು ಯಾರು, ಯಾಕೆ ಬಂದೆ ಇಲ್ಲಿ, ಎದಕ್ಕೆ ಬಂದೆ? ನಮಗೆಲ್ಲವೂ ಪ್ರಶ್ನೆ ಕಾಡುತ್ತೆ. ಇದು ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರಶ್ನೆಗಳು ಕಾಡ್ತಾವೆ. ನಾವು ಯಾಕೆ ಬಂದ್ವಿ ಇಲ್ಲಿ ಭೂಮಿಗೆ, ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಹರಿಯೇ ಅಂತ ಕೇಳ್ಕೊಂಡು ಹಾಗೆ ಒಂದೊಂದ್ಸಲ ಅನಿಸ್ಬಿಡುತ್ತೆ, ಯಾಕೆ ಬಂದ್ವಿ, ಏನು ಕಾರಣ ಇದೆಯಾ? ಎಷ್ಟು ಚಂದ ಶಂಕರಾಚಾರ್ಯರ ಮಾತು. ತಾಯಿ ಹೇಳಿದರು, ತಂದೆ ಹೋದ್ರಪ್ಪ ತಂದೆ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಪುಟ್ಟ ಶಂಕರ, ಅದು ಇರೋದೇ ಹಾಗೆ ಪ್ರಕೃತಿ ನಿಯಮ. ಒಂದು ದಿವಸ ನಾನು ಇರಲ್ಲ, ಒಂದು ದಿವಸ ನೀನು ಇರಲ್ಲ ಅಂದ್ರೆ ಸಾವು ಖಾತ್ರಿ ಅಂದಂಗೆ ಆಯ್ತಲ್ಲ. ಅವ್ರದ್ದು ತಕ್ಷಣ ಹೊಳಿತು, ಸಾವು ಖಾತ್ರಿ ಆದರೆ ಬಂದ್ವಿ ಯಾಕೆ ಇಲ್ಲಿ? ನಾವು ಬಂದಕ್ಕೆ ಉದ್ದೇಶ ಇರಬೇಕಲ್ಲ, ಹಾಗಾದ್ರೆ ಉದ್ದೇಶ ಏನು ಕಂಡುಕೋಬೇಕು ಅಂತ ಶುರು ಮಾಡಿದ್ರು. ಅವರು ತೀರಾ ಸಣ್ಣ ವಯಸ್ಸಿಗೆ ಹೊಡೆದು ನಮ್ಮ ಬಹುಶಃ ಹೊಳೆಯೋದು ಕಷ್ಟ. ಒಂದೊಂದ್ಸಲ ನಮ್ಗೆ ವಯಸ್ಸಾದ್ನ ಹೊಳಿತಲ್ಲಿ ಯಾಕೆ ಬಂದ್ವಿ, ಏನು ಮಾಡಿದಂಗೆ ಆಯ್ತು? 50 ವರ್ಷ ಬದುಕಿದೆ, 60 ವರ್ಷ ಬದುಕಿದೆ, 70 ವರ್ಷ ಬದುಕಿದೆ, ಏನು ಕೆಟ್ಟು ಹೋದೆ, ಏನು ಮಾಡಿದಂಗೆ ಆಯ್ತು? ನಾನೊಂದ್ಸಲ ಹೇಳಿದ್ದೆ ಅದನ್ನು. ರಷ್ಯನ್ ಕತೆ ಇದೆ, ಒಂದು ಭಾಳ ಚಂದ ಕತೆ. ಒಬ್ಬ ಮಹಾರಾಜ, ಮಹಾರಾಜ ಜ್ಞಾನಿ ಕೂಡ, ಅವನು ತಿಳುವಳಿಕೆ ಮನುಷ್ಯ. ಅವನಿಗೊಂದ್ಸಲ ತಲೆ ಹೊಳಿತು, ಇಡೀ ಪ್ರಪಂಚದ ಇತಿಹಾಸವನ್ನು ಬರೆಸ್ಬೇಕು ಒಬ್ಬರ ಕಡೆಯಿಂದ. ಪ್ರಪಂಚ ಶುರು ಆದದ್ದು ಹೇಗೆ, ಜನ ಎಷ್ಟು ಜನ ಬಂದರು, ಹೇಗೆ ಬದುಕಿದ್ರು ಅವರು, ಏನು ಮಾಡಿದರು, ಏನು ಸಾಧನೆ ಮಾಡಿದರು, ಎಲ್ಲವನ್ನೂ ಗ್ರಂಥ ಬರೆಸಬೇಕು ಅಂತ ತನ್ನ ಮಂತ್ರಿಗಳನ್ನು ಕರೆದು ಹೇಳಿದ್ದಂತೆ. ಐ ವಾಂಟ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್, ಮನುಷ್ಯರ ಇತಿಹಾಸ ಬರಬೇಕು ಅಂತ. ಅವರು ಸ್ವಲ್ಪ ಗಾಬರಿ ಆದರು. ರಾಜ ಕೇಳಿದೆ, ಯಾಕೆ ಗಾಬರಿ ಆಗ್ತೀರಿ ಅಂತ. ಭಾಳ ದೊಡ್ಡ ಪ್ರಾಜೆಕ್ಟ್ ಸರ್ ಇದು ಅಂದರು. ಎಷ್ಟು ವರ್ಷ ಬೇಕಾಗಬಹುದು? ಒಂದು 20 ವರ್ಷ ಆದರೂ ಬೇಕು ಅಂದರು. 20 ವರ್ಷ ಅಷ್ಟು ಟೈಮ್ ಇಲ್ಲ ನನಗೆ, ಬೇಗ ಮಾಡ ಮಾಡಬೇಕು, 5 ವರ್ಷದಲ್ಲಿ ಮಾಡಬೇಕು, ಮಾಡ್ತೀವಿ. ಹಾಗೆ ತುಂಬ ಜನ ಬೇಕಾಗುತ್ತೆ, ಹಣನೂ ಖರ್ಚಾಗುತ್ತೆ, ಅದೇನು ಚಿಂತೆ ಇಲ್ಲ, ಹಣ ಬೇಕಾದಷ್ಟು ಖರ್ಚಾಗಿ ಕೊಡ್ತೀನಿ, ನಿಮ್ಗೆ ಯಾರು ಬೇಕು ಅಪಾಯಿಂಟ್ ಮಾಡಿಕೊಳ್ಳಿ, ಶುರು ಮಾಡಿ ಕೆಲಸ ಅಂತ. ಆ ಕಥೆಯಲ್ಲಿ ಬರೋ ಹಾಗೆ ಹೊಸ ಹೊಸ ಕಾಗದ ಕಾರ್ಖಾನೆಗಳನ್ನು ಶುರು ಮಾಡಿದ್ರಂತೆ. ಅಷ್ಟು ಪಂಡಿತರು ಸೇರಿಕೊಂಡ್ರು, ಹಂಚಿಕೊಂಡ ವಿಷಯಗಳನ್ನು. 5 ವರ್ಷ ಆಯಿತು. ಮರು ದಿವಸ ಮಂತ್ರಿ ಬಂದು ರಾಜನಿಗೆ ಹೇಳಿದಂತೆ, ಮಹಾರಾಜ ನೀನೇನು ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದೆಯಲ್ಲ, ಮಾನವ ಇತಿಹಾಸ ಅಲ್ಲಿದೆ, ಕಿಟಕಿಯಿಂದ ಆಚೆ ನೋಡು ಅಂತ ಹೇಳಿದಂತೆ. ಕಿಟಕಿ ತೆಗೆದು ನೋಡಿದರೆ 1000 ಆನೆ ನಿಂತಿದ್ವು ಅಂತ. ಒಂದೊಂದು ಆನೆ ಮೇಲೆ 1000 ಪುಸ್ತಕ. ಅವನಂತ, ಏನು ತಮಾಷೆ ಮಾಡ್ತೀರಾ ಇದನ್ನು ಅಂದ. ಇಷ್ಟು ಪುಸ್ತಕ ಓದೋಕ್ಕಾಗತ್ತ ನನಗೆ, ನೋಡೋಕ್ಕೆ ಆಗ್ತಾ ಇಲ್ಲ ಅದನ್ನು. ಇದು ಬೇಡ, ಕಂಡೆನ್ಸ್ಡ್ ಕೊಡಿ ನನಗೆ, ಎಬ್ರಿಜಿಡ್ ವರ್ಷನ್, ಸಣ್ಣದಾಗಿ ಬರೀಬೇಕು, ಬ್ರೀಫಾಗಿ ಬರೀಬೇಕು. ಎಷ್ಟು ವರ್ಷ ತೊಗೊತೀರಿ? ಇನ್ನೊಂದು 5 ವರ್ಷ ಬೇಕು ಅಂದರು. ಇನ್ನು 5 ವರ್ಷ ಹೋಯಿತು. ಮತ್ತೆ ಕೂತು ವಿಚಾರ ಮಾಡಿ ಅದನ್ನು ಗಟ್ಟಿ ಮಾಡಿ ಮಾಡಿ ರಸಗಟ್ಟಿಯಾಗಿ ಮಾಡಿದರು. ಕೊನೆಗೆ 5 ವರ್ಷ ಆದ ಮರು ದಿವಸ ಮತ್ತೆ ಮಂತ್ರಿ ಹೇಳಿದ್ರಂತೆ, ಮಹಾರಾಜ ನೀನು ಅಪೇಕ್ಷೆ ಪಟ್ಟದ್ದು ಹೊರಗಡೆ ಇದೆ ನೋಡು. ಹೊರಗಡೆ ನೋಡಿದರೆ 10 ಒಂಟೆಗಳು ನಿಂತಿತ್ತಂತೆ, ಒಂದೊಂದು ಒಂಟೆ ಮೇಲೆ 100 ಪುಸ್ತಕ. ಅವನಿಗೆ ಕೋಪ ಬಂದ್ಬಿಡ್ತು. ನಾನು ತಾಳ್ಮೆ ಪರೀಕ್ಷೆ ಮಾಡ್ತೆ, 10 ವರ್ಷದಿಂದ ನೋಡ್ತಾ ಇದ್ದೀನಿ, ನನಗೆ ಅತ್ಯಂತ ಸಂಗ್ರಹವಾದಂತಹ ಜೀವನ ಇತಿಹಾಸ ಬೇಕು, ಮನುಷ್ಯ ಇತಿಹಾಸ ನನಗೆ, ಇಷ್ಟು ಓದಲಿಕ್ಕೆ ಆಗೋದಿಲ್ಲ ನನಗೆ, ತೀರಾ ಸಂಗ್ರಹವಾದದ್ದು, ಎಷ್ಟು ಟೈಮ್ ಬೇಕು ನಿಮಗೆ? ಆ ಮಂತ್ರಿ ಹೇಳಿದಂತೆ, ನಾಳೆ ಬೆಳಗ್ಗೆ ಕೊಡ್ತೀನಿ ನಿಮಗೆ. ನಾಳೆ ಬೆಳಗ್ಗೆ ಕೊಡ್ತೀರಾ? ಆ ಮಹಾರಾಜರ ಯೂಶುವಲ್ ಸ್ಟೈಲ್ ಇದೆಯಲ್ಲ, ನೀವು ಸರಿಯಾಗಿ ಹೇಳಿದ್ರೆ ತಲೆ ಕತ್ತರಿಸಿ ಹಾಕ್ಬಿಡ್ತೀನಿ ನಿಮ್ಮದು ಅಂತ. ಅವರಂದ್ರೆ ತಯಾರಿದ್ದೀನಿ ನಾನು, ಮಹಾರಾಜರ ಜೊತೆಗೆ ಮಂತ್ರಿಯಾಗಿ ಬದುಕಬೇಕಾದ್ರೆ ತಲೆ ಯಾವಾಗಲೂ ಇರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ, ಅದು ಹೇಳಿದ ಮೇಲೆ ಹೋಗಬೇಕು. ಅದು ಹೇಳಿದಂತೆ ನಾಳೆ ಬೆಳಗ್ಗೆ ಕೊಡ್ತೀನಿ. ಮರು ದಿವಸ ದರ್ಬಾರ್ ನಡೆಯದಿತ್ತು, ಸಂಭ್ರಮ ಇತ್ತು. ಮರು ದಿವಸ ವಜೀರ್ ಹೋದ, ಬೆಂದು ಬಾಗಿದೆ ವಯಸ್ಸಾದ ಮನುಷ್ಯ, ಉದ್ದಗಡ್ಡ, ಕೈಯಲ್ಲಿ ಒಂದು ಸಣ್ಣ ದಂತದ ಒಂದು ಪೆಟ್ಟಿಗೆ ಪೆಟ್ಟಿಗೆ ಹಿಡ್ಕೊಂಡಿದ್ದಾನೆ, ದಂತದ ಪೆಟ್ಟಿಗೆ ಹಿಡ್ಕೊಂಡಿದ್ದ ಇಷ್ಟೇ ಸಣ್ಣ. ಕೈಲಿ ಹಿಡ್ಕೊಂಡು ಹೋಗಿ ರಾಜನಿಗೆ ಹೇಳಿದಂತೆ, ಮಹಾರಾಜ ನೀನು ಕೇಳಿದ್ದೆಯಲ್ಲ, ಮಾನವ ಇತಿಹಾಸ ಇದರೊಳಗಿದೆ. ಇದರೊಳಗಿದೆಯಾ? ಅದನ್ನು ತೊಗೊಂಡು ತೆಗೆದಾಗ ಕೆಂಪದಂತ ಕೆಳ ಮಲ್ ಮಕ್ಕಮಲ್ ಬಟ್ಟೆ ಹಾಕಿದ್ರೆ ಕೆಳಗೆ ಅದನ್ನ ಸಣ್ಣ ಕಾಗದ ಚೂರಿತ್ತಂತೆ. ಅದರ ಮೇಲೆ ಬರೆದಿತ್ತಂತೆ, ಎಲ್ಲರೂ ಹುಟ್ಟಿದ್ರು, ಬದುಕಿದ್ರು, ಒಂದು ದಿವಸ ಸತ್ತು ಹೋದರು ಅಂತ. ಇಷ್ಟೇ ಮಾನವ ಇತಿಹಾಸ.

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ಒಂದ್ಸಲ ಅನ್ಸುತ್ತೆ ನಾವೆಲ್ಲರೂ ಹಾಗೆ ಅಲ್ವಾ, ನಾವು ಬದುಕೋದಾದ್ರೆ ಹಾಗಾದ್ರೆ ಮನುಷ್ಯ ಪ್ರಾಣಿಗಳಿಗಿಂತ ಬೇರೆ ರೀತಿ ಬದುಕೋಕೆ ಸಾಧ್ಯ ಇದೆಯಾ? ಪ್ರಾಣಿಗಳು ಬದುಕ್ತವೆ, ಬೆಳೀತವೆ, ಒಂದು ದಿವಸ ಸತ್ತು ಹೋಗ್ತವೆ. ನನ್ನ ಜೀವನಕ್ಕೊಂದು ವ್ಯತ್ಯಾಸ ಇರಬೇಡವಾ ಅಂತ ಹೇಳಿ ಬರುವಂಥದ್ದು ಆಳವಾದ ಚಿಂತನೆ. ಅದಲ್ಲದೇ ನನ್ನ ಜೀವನದಲ್ಲಿ 108 ಪ್ರಶ್ನೆಗಳು ದಿನ ಬರ್ತಾವಲ್ಲ, ಈ ಬಟ್ಟೆ ಹಾಕ್ಕೊಳ್ಳು, ಆ ಬಟ್ಟೆ ಹಾಕ್ಕೊಳ್ಳೋ, ಬಸ್ಸಿಗೆ ಹೋಗಲೋ, ಸ್ಕೂಟರಲ್ಲಿ ಹೋಗಲೋ, ಇಲ್ಲಿಂದ ಶುರುವಾಗಿ ಆಳವಾದ ಚಿಂತನೆಗಳು ದಿನ ನಮ್ಮನ್ನು ಕಾಡ್ತವೆ. ಅದರಿಂದ ಪ್ರತಿ ಕ್ಷಣ ಪ್ರಶ್ನೆಗಳನ್ನು ಎದುರಿಸುವ, ಅವುಗಳಿಗೆ ಪರಿಹಾರ ಹುಡುಕುವಂಥ ಅನಿವಾರ್ಯತೆ ನಮ್ಮನ್ನು ತಪ್ಪಿದ್ದಲ್ಲ, ಯಾವಾಗಲೂ ನಮ್ಗೆ ಬಿಡೋದಿಲ್ಲ. ಇವೆಲ್ಲ ಪ್ರಶ್ನೆಗಳು ನಿಜ, ಇದಕ್ಕಿಂತ ಸ್ವಲ್ಪ ಎತ್ತರದ ಹಂತದಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಸ್ವಲ್ಪ ಚಿಂತನೆಯ ಆಳದಲ್ಲಿ ನೋಡಿದಾಗ ಆ ಪ್ರಶ್ನೆಗಳು ನಮ್ಮನ್ನು ಕಾಡಬೇಕು. ಕಾಡಿದಾಗ ನಮ್ಮ ನೈತಿಕ ಸ್ಥೈರ್ಯವನ್ನು ಬಲಗೊಳಿಸಬೇಕು, ಆಧ್ಯಾತ್ಮಿಕ ಶಕ್ತಿಯನ್ನು ಹುರಿಗೊಳಿಸಬೇಕು. ಅಂದಾಗ ಜೀವನಕ್ಕೊಂದು ಬೇರೆ ದಿಶೆ ಬರ್ತದೆ ಅಂತ ಅನಿಸುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲ ಸಾಹಿತ್ಯದಲ್ಲೂ ಕೂಡ ಪ್ರಶ್ನೋತ್ತರ ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಉಪನಿಷತ್ ಪರಂಪರೆಯೇ ಸಾಕ್ಷಿ ಅದಕ್ಕೆ. ಪ್ರಶ್ನೋತ್ತರ ರೂಪದಲ್ಲೇ ನಡೆಯುವಂಥದ್ದು ಎಲ್ಲಾನು. ಪ್ರಶ್ನೆ ಕೇಳಬೇಕು, ಗುರುಗಳು ಉತ್ತರ ಕೊಡಬೇಕು. ಅಂದರೆ ಎಷ್ಟು ಮತ್ತಿಗೆ ಹೇಳಿದ್ದಾರೆ ಅಂದರೆ, ಪ್ರಶ್ನೆ ಪ್ರಾಮಾಣಿಕವಾಗಿದ್ದಾಗ ಉತ್ತರ ಕೂಡ ಹಾಗೇ ಇರುತ್ತೆ, ಅಷ್ಟೇ ಆಳದ ಉತ್ತರ ಬರುತ್ತೆ. ನಮ್ಮ ಕಗ್ಗದಲ್ಲೇ ಬರಲಿಲ್ವೇ? ಕಗ್ಗದಲ್ಲೇ ಶುರು ಆಗೋದೇ ಹಾಗಲ್ವಾ? ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ, ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ನೋಡಿ, ಜೀವನದ ಬಗ್ಗೆನೇ ಪ್ರಶ್ನೆ ಇದು. ಏನು ಜೀವನದ ಅರ್ಥ, ಈ ಜೀವನಕ್ಕೆ ಅರ್ಥ ಇದೆಯಾ? ಏನು ಪ್ರಪಂಚಾರ್ಥ, ಈ ಪ್ರಪಂಚ ಇದೆಯಲ್ಲ ಅದಕ್ಕೊಂದು ಏನಾದರೂ ಅರ್ಥ ಇದೆಯಾ? ಏನು ಜೀವ ಪ್ರಪಂಚಗಳ ಸಂಬಂಧ, ಈ ಜೀವಕ್ಕೂ ಪ್ರಪಂಚಕ್ಕೆ ಸಂಬಂಧ ಏನಾದರೂ ಇದೆಯಾ? ಕಾಣದಿಲ್ಲಿರ್ಪುದೇನಾನು ಉಂಟೆ, ಇಲ್ಲಿ ಕಣ್ಣಿಗೆ ಕಾಣಿಸ್ತಿರುವಂಥದ್ದು ಏನಾದರೂ ಇದೆಯಾ?

ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ, ನಮಗೇನೇನು ಗೊತ್ತಿಲ್ಲ ಅಂತಿದೆಯೋ ಅದೆಲ್ಲದ್ರದ್ದು ಒಟ್ಟು ಹೆಸರೇ ದೇವರು ಅಂತ ಹಾಗಾಯ್ತಾ. ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ, ಕಾವ ನೋರ್ವನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಕಾವನೊಬ್ಬ ಇದ್ದಾನೆ, ನಮ್ಮ ರಕ್ಷಣೆ ಮಾಡೋನೊಬ್ಬನ ಮೇಲೆ ಇದ್ದಾನೆ ಅನ್ನೋದಾದ್ರೆ ಈ ಸಾವು ನೋವು ಯಾಕೆ ಬರಬೇಕು, ಹುಟ್ಟ್ಯಾಕೆ ಬರಬೇಕು ಅಂತ ಎಲ್ಲ ಪ್ರಶ್ನೆಗಳ ರೂಪದಲ್ಲೇ ಬಂದಿರೋದು. ಮುಂದೆ ಡಿ ವಿ ಜಿ ಉತ್ತರ ಕೊಡ್ತಾ ಹೋಗ್ತಾರೆ ಮುಂದೆ ಅದಕ್ಕೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನೋಡಿ, ಮೊದಲು ಪ್ರಪಂಚದ ಬಗ್ಗೆ, ಜೀವನದ ಬಗ್ಗೆ ಪ್ರಶ್ನೆ ಕೇಳಿ, ಎರಡನೇ ದೇವರ ಬಗ್ಗೆ ಕೇಳ್ತಾರೆ, ಮುಂದೆ ನಮ್ಮ ಜೀವನದಲ್ಲಿ ನಾಯಕರು ಯಾರು? ಎಷ್ಟೊಂದು ಜನ ನಾಯಕರಿದ್ದಾರಲ್ಲ ನಮಗೆ ಬದುಕಿಗಾರ ನಾಯಕರು. ಏಕನೋ ಅನೇಕರೋ, ಒಬ್ಬನೇ ಇದ್ದಾನೋ ನಾಯಕ? ಎಷ್ಟೊಂದು ಜನ ನಾಯಕರಿದ್ದಾರೋ? ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ? ಇವತ್ತಿ ನೋಡಿ ಪರಿಚಯ 21ನೇ ಶತಮಾನಕ್ಕೆ ಎಷ್ಟು ಸರಿಯಾಗಿದೆ ಅದು. ವಿಧಿಯೋ, ವಿಧಿನೇ ನಾಯಕ ಹೌದಾ? ಪೌರುಷ ನಾಯಕ ಹೌದಾ? ಅಥವಾ ಧರ್ಮ ನಾಯಕ ಆಗತ್ತೋ? ಅಥವಾ ಇವತ್ತು ಕಾಣಿಸ್ತಿರುವಂಥ ಅಂಧಬಲ ಅಂಧಬಲವೋ? ಕುದುರುವುದೆಂದು ಈ ಅವ್ಯವಸ್ಥೆಯ ಪಾಡು? ಈ ಅವ್ಯವಸ್ಥೆ ಇದೆಯಲ್ಲ, ಇದು ಎಂದು ಸೆಟ್ಲ್ ಆದಿತ್ತಪ್ಪ? ಎಂದು ಸರಿ ಆದಿತ್ತು? ಇದು ನಮಗೂ ಒಂದ್ಸಲ ಒಂದ್ಸಲ ಪೇಪರ್ ಓದಿದಾಗ, ನಾನು ಯಾವಾಗ ಹೇಳ್ತಿರ್ತೀನಿ, ಎಷ್ಟೇ ನೀವು ಆಪ್ಟಿಮಿಸ್ಟ್ ಆಗಿದ್ರು ಕೂಡ ನ್ಯೂಸ್ ಪೇಪರ್ ಓದಿದ್ಮೇಲೆ ಸ್ವಲ್ಪ ಪೆಸಿಮಿಸಮ್ ಬರ್ತದೆ. ಎಂದು ಸರಿ ಆದಿತ್ತಪ್ಪ ಇದು ಪ್ರಪಂಚ ಅಂತ ಅನ್ಸಲ್ವ? ಅದನ್ನ ಅವತ್ತು ಬರೆದಿದ್ದಾರೆ ಅವರು. ಕುದುರುವುದೆಂತೂ ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿ ಏನೋ ಮಂಕುತಿಮ್ಮ? ಹೀಗೆ ಒದ್ದಾಡ್ಕೊಂಡು ಇರೋದೇ ನಮ್ಮ ಗತಿಯನ್ನು ಹಾಗಾದ್ರೆ ಅಂತೊಂದು ಪ್ರಶ್ನೆ. ಒಗಟೆ ಏನೀ ಸೃಷ್ಟಿ, ಬಾಳಿನರ್ಥವದೇನು? ಬಗೆದು ಬಿಡಿಸುವರಾರು ಸೋಜಿಗವನಿದನು? ಜಗವ ನಿರವಸದ ಕೈ ಒಂದಾದೊಡೆಯಕ್ಕಿಂತೂ ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ? ಸುತ್ತಮುತ್ತಲ ಜನ ನೋಡಿದಾಗ ಎಷ್ಟು ಒದ್ದಾಡ್ತಾರಲ್ಲ ಕೆಲವು ಜನ ಬದುಕೋದಕ್ಕೆ, ಕೆಲವರು ಸಂಭ್ರಮದಲ್ಲಿದ್ದಾರೆ, ಯಾಕೆ ಹಿಂಗೆ ಬೇರೆ ಬೇರೆ ಆಯಿತು ಜೀವನ ಎಲ್ಲರದು? ಒಂದೇ ಆಗಬೇಕಲ್ಲ. ಯಾಕಂದ್ರೆ ಹೇಳ್ತಾನೆ, ಒಗಟೆ ಏನೀ ಸೃಷ್ಟಿ, ಈ ಸೃಷ್ಟಿನೇ ಒಂದು ಒಗಟಿದ್ದಾಗ ಬಾಳಿನರ್ಥವದೇನು? ಬಾಳಿಗೊಂದು ಅರ್ಥ ಇದೆಯಾ? ಬಗೆದು ಬಿಡಿಸುವರಾರು ಸೋಜಿಗವನಿದನು? ಇದೊಂದು ಸೋಜಿಗ ಆಶ್ಚರ್ಯ ಇದು. ಇದನ್ನು ಯಾರು ತಿಳಿಸಿ ಹೇಳ್ತಾರೆ ನನಗೆ? ಯಾಕಂದ್ರೆ ಜಗವ ನಿರವಿಸಿದ ಕೈ ಒಂದಾದೊಡೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಒಂದೇ ಕೈ ಆಗಿದ್ರೆ ಬಗೆ ಬಗೆಯ ಜೀವಗತಿ ಯಾಕಾಯ್ತಿದು? ಈ ಥರದ ಬೇರೆ ಬೇರೆ ಜೀವಗತಿ ಯಾಕೆ ಆಗಬೇಕಾಗಿತ್ತು? ಕಾರಣ ಇಲ್ಲಲ್ಲ. ಈ ಥರದ ಪ್ರಶ್ನೆಗಳು ಏನು ಗಗ್ಗದಲ್ಲಿ ಕೇಳಿದಾರೋ ಆ ಪ್ರಶ್ನೆಗಳು ನಮಗೂ ಬರ್ತವೆ.

0: என் அமிர்த சோமேஸ்வர் ரேடியோ ஸ்டார் அங்கு பல கேண்டது சந்தோஷப்படையில
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்த தூதக ஒப்ப பாடின பத்தை இதல கல கல.
2: ಕೆಲವು ವಸ್ತುಗಳು, ಕೆಲವು ವ್ಯಕ್ತಿಗಳು, ಕೆಲವು ಘಟನೆಗಳು ಕಾಲ ಕಳೆದ ಹಾಗೆ ಅವುಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತದೆ. ಕಲ್ಪನೆ ಮಾಡಿಕೊಳ್ಳಿ, ಮನೆಯಲ್ಲಿ ಒಂದು ಏನೋ ಪ್ರಸಂಗ ಆಗಿದೆ, ಸಂತೋಷದ ವಿಷಯ ಆಗಿದೆ, ಒಂದು ಹೊಸ ಕಾರ್ ಕೊಂಡ್ಕೊಂಡ್ರಿ, ಏನು ಸಂಭ್ರಮ ಮನೆಯಲ್ಲಿ. ಮನೇಲಿ ನೋಡಬೇಕು, ಆ ಕಾರ್ ಒರೆಸಿದ್ದೇ ಒರೆಸಿದ್ದು, ಹೊಸದಿಂದ ಒರೆಸೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು, ಆವಾಗಲೇ ಒರೆಸೋದು ನಾವು, ಹಳೇದಾದ್ಮೇಲೆ ಒರೆಸಲ್ಲ ಅದನ್ನು. ಒರೆಸಿದ್ದೆ ಒರೆಸಿದ್ದು, ನೋಡಿದ್ದೇನು, ಅಕಸ್ಮಾತ್ ಅದ್ರ ಮೇಲೆ ಒಂದು ಗೀರು ಬಿದ್ದರೆ ನನ್ನ ಆತ್ಮದ ಮೇಲೆ ಗೀರು ಬಿದ್ದಂಗೆ ಅನಿಸ್ಬಿಡುತ್ತೆ. ಮೊದಲೇ ಗೀರು, ಆಮೇಲೆ ಗೀರೆ ಅಂತ ತೊಂದರೆ ಇಲ್ಲ, ಮೊದಲನೇ ಗೀರು ಭಾಳ ಕಷ್ಟ ಅಂತ. ಹೊಸ ಸ್ಕೂಟ್ರ್ ಮೇಲೆ ಹೊಸದಾಗಿ ಬಣ್ಣ ಬಡದಿರ್ತೀರಿ ಮನೆಗೆ, ಅದ್ರ ಮೇಲೆ ಯಾರಾದರೂ ಗೀರು ಹಾಕ್ಬಿಟ್ರೆ ಏನು ಸಂಕಟ ಆಗುತ್ತೆ, ಹೊಸದಿದ್ದಾಗ ಮಾತ್ರ. ದಿನ ಕಳೆದ ಹಾಗೆ ಅದ್ರ ಪರಿಣಾಮ ಕಮ್ಮಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ಸಂತೋಷದ ವಿಷಯ ಆದರೂ ಕೂಡ ಅವತ್ತಿದ್ದಂಥ ಸಂತೋಷ 10 ದಿವಸದ ಮೇಲೆ ಇರೋಲ್ಲ, ತಿಂಗಳಾದ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಮನೇಲಿ ಒಂದು ಸಾವು ಸಂಭವಿಸಿದ್ರು ಕೂಡ ಅವತ್ತಿನ ದುಃಖ ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ ಅವರಿಂದ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇರ್ತದೆ, ಅಷ್ಟು ತಳಮಳ, ಅಷ್ಟು ಸಂಕಟ ಇರ್ತದೆ. ಆದರೆ ಕಾಲ ಕಳೆದ ಹಾಗೆ ಅದರ ತೀಕ್ಷ್ಣತೆ ಕಮ್ಮಿ ಆಗ್ತಾ ಆಗ್ತಾ ಕೆಲವು ವರ್ಷಗಳಾದ ಮೇಲೆ ನಮ್ಮ ಮನೆಯವರು ಅವ್ರನ್ನ ಬಿಟ್ಟಿರೋಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ವಲ್ಲ, ಅವ್ರ ನೆನಪು ಕೂಡ ಆಗಲ್ಲ ದಿವಸದಲ್ಲಿ ನಮಗೆ. ನೋಡಿ ಹೇಗಾಗುತ್ತೆ, ಇನ್ನು ಸ್ವಲ್ಪ ಕಾಲ ಕಳೆದು ಹೋದರೆ ಅದು ಏನೂ ಅನಿಸೋದೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಒಂದು 4 ತಲೆಮಾರು ಹೋದ ಮೇಲೆ ಅವ್ರ ಹೆಸರು ಕೂಡ ನೆನಪಿರಲ್ಲ. ಎಷ್ಟೋ ಜನಕ್ಕೆ ನೋಡಿ, ನಮ್ಮ ಹಿಂದಿನ 3 ತಲೆಮಾರು ಕೆಲವು ನೆನಪಿರಬೇಕು, 4 ನೆನಪಿದ್ರೆ ಪುಣ್ಯ, 5 ನೆನಪಿದ್ರೆ ಅದ್ಭುತ. ಅಂದ್ರೆ 5-6 ತಲೆಮಾರು ಹಿಂದಿನವ್ರ ಹೆಸರು ಕೂಡ ನೆನಪಿಲ್ಲ ನನಗೆ. ಅಂದ್ರೆ ಒಂದು ಕಾಲಕ್ಕೆ ನಮ್ಮ ಮನೆತನದ ಪ್ರತಿಷ್ಠಿತರಾಗಿದ್ದವರು, ಮೂಲ ಪುರುಷರಾಗಿದ್ದವರು, ಇವತ್ತವ್ರ ಹೆಸರು ಕೂಡ ನೆನಪಿಲ್ಲ ನನಗೆ. ದಿನ ಕಳೆದ ಹಾಗೆ ವ್ಯಕ್ತಿಯ ಘಟನೆಗಳ ಪರಿಣಾಮ ಕಮ್ಮಿ ಆಗ್ತಾ ಹೋಗುತ್ತೆ.

0: रेडियो सारंग 107.8 FM
1: ಎಷ್ಟೋ ಜನ ಹಿರಿಯರಿದ್ರು ದೊಡ್ಡವರು ನಮ್ಮ ದೇಶದಲ್ಲಿದ್ದರು ಬೇರೆ ದೇಶದಲ್ಲಿದ್ದರು ಒಂದು 100 ವರ್ಷ ಆಗುವತ್ತಿಗೂ ಹೆಸರು ಮರೆತು ಹೋಗ್ಬಿಡುತ್ತೆ, ನೆನಪೇ ಇರಲ್ಲ. ಇದು ಸಾಮಾನ್ಯವಾಗಿ ಆಗುವಂಥದ್ದು. ಒಂದು ಪುಸ್ತಕಕ್ಕೂ ಹಾಗೆ ಆಗ್ತದೆ, ಒಂದು ವಿಷಯಕ್ಕೂ ಹಾಗೆ ಆಗ್ತದೆ. ಆದರೆ ಅದನ್ನು ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಂದರೆ, ಆದರೆ ಕೆಲವರು ವಿಷಯದಲ್ಲಿ ಮಾತ್ರ ಇದು ತಿರುಗಾ ಮುರುಗಾಗದೆ. ಬಹಳ ವಿಚಿತ್ರ ಇದು, ಗಮನಿಸಬೇಕಾದದ್ದು. ಕೆಲವರು ವಿಷಯದಲ್ಲಿ ಮಾತ್ರ ಸಮಯ ಹೋದ ಹಾಗೆ ಅವರ ಪ್ರಸಿದ್ಧಿ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋದಿಲ್ಲ. ಅದು ಪುಸ್ತಕ ಆಗ್ಬೋದು, ಘಟನೆ ಆಗ್ಬೋದು, ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು. ನಾನು ಅನಿಸೋ ಮಟ್ಟಿಗೆ ಬಹುಶಃ 1902 ವಿವೇಕಾನಂದರು ದೇಹ ಬಿಟ್ಟದ್ದು. ಅವತ್ತಿನ ದಿವಸ ಅವರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಜನ ಶಿಷ್ಯರು ಇವತ್ತಿದ್ದಾರೆ. ಗಮನಿಸಬೇಕಾದದ್ದು, 1902 ಅವರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಶಿಷ್ಯರು ಇವತ್ತಿದ್ದಾರೆ. ಭಗವದ್ಗೀತೆಯನ್ನು 1000 ವರ್ಷದಿಂದ ಎಷ್ಟು ಜನ ಓದ್ತಿದ್ರೋ ಅದಕ್ಕಿಂತ 1000 ಪಟ್ಟು ಓದೋರು ಇವತ್ತಿದ್ದಾರೆ. ತುಳಸಿ ರಾಮಾಯಣ ನೀವು ಉತ್ತರ ಭಾರತಕ್ಕೆ ಹೋದರೆ, ನಮ್ಮಲ್ಲಿ ಅಷ್ಟಿಲ್ಲ, ಉತ್ತರ ಭಾರತಕ್ಕೆ ಹೋದರೆ ಸಾಮಾನ್ಯ ಎಲ್ರಿಗೂ ಬಾಯಿಗೆ ಬರುವಂಥದ್ದು. ನಾನು ಬೇರೆ ದೇಶಕ್ಕೆ ಹೋದಾಗ ಆ ಕಾರಲ್ಲಿ ಹುಡುಗ ಕಾರ್ ಸ್ಟಾರ್ಟ್ ಮಾಡಿ ಆನ್ ಮಾಡಿದ ತಕ್ಷಣ ಹನುಮಾನ್ ಚಾಲೀಸ ಬರ್ತದೆ. ಯಾವಾಗಿಂದ ಶುರು ಮಾಡಿದಪ್ಪ ಅಂತ ಕೇಳಿದೆ. ಇದನ್ನು 3 ವರ್ಷ ಆಯಿತು ಸರ್, ತಪ್ಪದೇ ಕೇಳ್ತೀನಿ, ಬಾಯಿಗೆ ಬರುತ್ತೆ ನನಗೀಗ ಅಂತಾನೆ. ಹಾಗೆ ಕೇಳೋರು ಎಷ್ಟು ಜನ ಆಗಿದ್ದಾರೆ ಗೊತ್ತಾ? ಈಗ ಅಂದರೆ ಒಂದು ಪುಸ್ತಕದ ಮಹತ್ವ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋಲ್ಲ. ಅಂದರೆ ಏನರ್ಥ? ಸಾಮಾನ್ಯ ವಿಷಯಗಳು, ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಗ್ರಂಥಗಳು, ಸಾಮಾನ್ಯ ಘಟನೆಗಳು ಕಾಲಕ್ರಮೇಣ ಪ್ರಭಾವವನ್ನು ಕಳ್ಕೊಳ್ತಾ ಹೋದರೆ ಅತ್ಯಂತ ವಿಶೇಷವಾದ ಗ್ರಂಥಗಳು, ವಿಶೇಷವಾದ ವ್ಯಕ್ತಿಗಳು, ವಿಶೇಷವಾದ ಚಿಂತನೆಗಳು ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾ ಹೋಗ್ತವೆ. ಇವತ್ತಿಗೆ ಭಗವದ್ಗೀತೆ ಮೇಲೆ ಚರ್ಚೆ ಆಗುವಷ್ಟು ಬಹುಶಃ ಮೊದಲಾಗ್ತಿತ್ತು ಅಂತ ಅನಿಸ್ಲಿಲ್ಲ ನನಗೆ. ಅದು ಒಳ್ಳೆಯದೋ ಕೆಟ್ಟದೋ ಬೇರೆ ರೀತಿಯಿಂದ ಮಾಡ್ಬೋದು, ಆದರೆ ಭಗವದ್ಗೀತೆ ಬಗ್ಗೆ ಚರ್ಚೆ ಆಗ್ತದೆ ಮುಖ್ಯ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲದ ಹಾಗೆ ಅದ್ರ ಬಗ್ಗೆ ಓದಬೇಕು ಅನಿಸುತ್ತೆ, ಅದು ಮುಖ್ಯ. ಅದರಿಂದ ಈ ಗ್ರಂಥ ಹೆಚ್ಚಿಗೆ ಆಗ್ತದೆ, ಕಾಲ ಕಳೆದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ.

0: ஹாய் நமஸ்கார யா நிக்கல் அர்ஜுன் காபி கார்டு.
1: நமஸ்கார யா நிக்கல் விஜயகுமார் கொடியால் பயில் பாத்திருந்துள்ள
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார யா நிக்கல் தெலிக்கத பள்ளி தேவதாஸ் காபி கார்டு.
4: நமஸ்கார யா நிக்கல் தத்தின குசந்தர சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதி.
5: ನೋಡಿ, ದಯವಿಟ್ಟು ಬಸವಣ್ಣವ್ರ ಬಗ್ಗೆ ಚರ್ಚೆ ಆಗ್ತಿರೋದು, ವಚನಗಳ ಬಗ್ಗೆ. 12ನೇ ಶತಮಾನದಲ್ಲಿ ಎಷ್ಟು ಜನ ವಚನಗಳನ್ನು ಓದ್ತಾ ಇದ್ರು, ಅದಕ್ಕಿಂತ 100 ಪಟ್ಟು ಹೆಚ್ಚು ಜನ ವಚನಗಳನ್ನು ಇವತ್ತು ಓದ್ತಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ, ಪುಸ್ತಕಗಳು ಬರ್ತಾ ಇದ್ದಾವೆ, ರಿಸರ್ಚ್ ಆಗ್ತಾ ಇದೆ. ಗಾಂಧೀಜಿ ಬಗ್ಗೆ 48ನೇ ಇಸ್ವಿಯಲ್ಲಿ ಎಷ್ಟು ಪುಸ್ತಕ ಬಂತು, ಅದಕ್ಕಿಂತ ಹೆಚ್ಚಿಗೆ ಪುಸ್ತಕ ಇವತ್ತು ಬರ್ತಾ ಇದೆ. ಕ್ರಿಸ್ತನ ಬಗ್ಗೆ ಆಗಲಿ ಬುದ್ಧನ ಬಗ್ಗೆ ಆಗಲಿ ಚರ್ಚೆ ಹೆಚ್ಚಾಗ್ತದೆ. ಅಂದರೆ ಕೆಲವು ವಿಷಯಗಳ ಬಗ್ಗೆ ಕಾಲ ಕಳೆದ ಹಾಗೆ ಹೆಚ್ಚು ಇದಾಗ್ತವೆ. ಯಾಕಾಗ್ತದೆ ಇದು ಅಂತ ಕೇಳಬೇಕು, ಏನು ವಿಶೇಷ ಏನು ಅಂತ. ಕಾರಣ ಇಷ್ಟೇನೆ, ಆ ಮನುಷ್ಯರು ಏನು ಹೇಳಿದ್ರೋ ಅದು ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ಪ್ರಸ್ತುತ ಆಗಿದೆ ಅಂತ. ಒಂದು ಮಾತಿದೆ ಕನ್ನಡದಲ್ಲಿ, ಇವತ್ತಿನ ಸುದ್ದಿ ನಾಳೆ ರದ್ದಿ. ಇವತ್ತಿನ ಸುದ್ದಿ ನಾಳೆ ಯಾರಿಗೂ ಬೇಕಾಗಿಲ್ಲ, ಆದರೆ ಕೆಲವೊಂದು ವಿಷಯಗಳು ಎಷ್ಟು ಜನಪ್ರಿಯ ಆಗ್ತವೆ, ಮನಸ್ಸನ್ನು ಮುಟ್ತವೆ ಅಂದರೆ 100 ವರ್ಷ ಹೋದರೂ ಕೂಡ ಅವತ್ತು ಹೇಳಿದ ಮಾತು ಉಳ್ಕೊಳ್ಳುತ್ತೆ. ಆದ್ದರಿಂದ ಕೆಲವು ವಿಷಯಗಳು ಮಾತ್ರ ಪ್ರಸ್ತುತತೆಯನ್ನು ಕಳ್ಕೊಳ್ಳೋದಿಲ್ಲ, 100 ವರ್ಷ ಅಲ್ಲ 1000 ವರ್ಷ ಹೋದರೂ ಕೂಡ ಅದೇ ತೀಕ್ಷ್ಣತೆಯನ್ನು ಉಳಿಸ್ಕೊಳ್ತವೆ, ಆದ್ದರಿಂದ ಮುಖ್ಯ ಆಗ್ತವೆ. ನನ್ನ ನೆನಪಿದೆ, ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ನಾನು ಮೊದಲೇ ಸಲ ಭಗವದ್ಗೀತೆ ಕ್ಲಾಸಸ್ ಮಾಡ್ತಿದ್ದೆ. ಅಲ್ಲಿ ಮಾಡಿದಾಗ ಒಬ್ಬ ಹುಡುಗ ಬಂದು ಹೇಳಿದ, ವೈ ಶುಡ್ ವಿ ಸ್ಟಡಿ ದ್ಯಾಟ್? ಅದೇನೋ ಡಿಸ್ಕಷನ್ ಬಿಟ್ವೀನ್ ಅರ್ಜುನ ಕೃಷ್ಣ, ಅರ್ಜುನಗೆ ಸಮಸ್ಯೆ ಇತ್ತು, ಕೃಷ್ಣ ಪರಿಹಾರ ಮಾಡಿದ, ನನಗೇನು ಪ್ರಾಬ್ಲಮ್ ಅದು ಅಂತ. ಆದರೆ ಅದು ಓದಿದ ಮೇಲೆ ಅನಿಸ್ತಾ ಹುಡುಗ ಹೇಳ್ತಾನೆ, ಮೈ ಪ್ರಾಬ್ಲಮ್ಸ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಅರ್ಜುನ ಓನ್ಲಿ, ನನ್ನ ಪ್ರಾಬ್ಲಮ್ ಬೇರೆ ಅಲ್ಲ, ಅರ್ಜುನನ ಪ್ರಾಬ್ಲಮ್ ಬೇರೆ ಅಲ್ಲ, ಮತ್ತು ಕೃಷ್ಣ ಹೇಳಿದ್ದು ಆ ಕಾಲಕ್ಕೆಲ್ಲ ನನಗೂ ಅನ್ವಯಿಸ್ತದೆ ಇದು. ಹಾಗೆ ಯಾವ ಗ್ರಂಥ ಯಾವ ಪ್ರಶ್ನೋತ್ತರದಿಂದ ನಮಗೂ ಪ್ರಯೋಜನ ಆಗಬಹುದು ಅನಿಸುತ್ತೋ ಅದು ನೋಡಬೇಕು ಅಂತ ಒಂದಿತ್ತು.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರೆದಿದ್ದೀನಿ. ಸೊ ಇವತ್ತು ಏನಾದರೂ ಪ್ರಶ್ನೆಯನ್ನು ಕೇಳಬೇಕು ಕೇಳ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಾ ಮತ್ತು ಆರಾಮತ? ಸೊ ಎಲ್ಲ ಕಡೆಯಲ್ಲೂ ಕೂಡ ಈಗ ಕೇಳಿದರೆ ಎಲ್ಲರೂ ಕೂಡ ಒಂದು ಶೀತ ಇಲ್ಲದ ಜ್ವರ, ಸೊ ಇದು ಇರುತ್ತೆ ಈ ಒಂದು ಸೀಸನಲ್ಲಿ. ಸೊ ನಮ್ಮ ಆರೋಗ್ಯವನ್ನು ಜಾಗ್ರತೆಯಲ್ಲಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನನ್ನು ಸೇರಿಸಿ ಕೂಡ ನಾನು ಹೇಳ್ತಿರೋದು, ಯಾಕೆಂತೇಳಿದ್ರೆ ಯಾಕೋ ಸ್ವಲ್ಪ ಲೈಟಾಗಿ ತಲೆನೋವು ಆಗ್ತಾ ಇದೆ. ಸೊ ಏನೋ ಸ್ವಲ್ಪ ಡೌಟ್ ಆಗ್ತಾ ಇದೆ, ನೋಡೋ ಏನಾಗಲಿಕ್ಕಿಲ್ಲ. ಸೊ ಫೈನ್, ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಕೆಲವೊಂದಿಷ್ಟು ಪುಸ್ತಕಗಳ ಹೆಸರನ್ನು ಹೇಳ್ತೀನಿ, ಆಯಿತಾ? ಪುಸ್ತಕಗಳ ಫೇಮಸ್ ಪುಸ್ತಕಗಳ ಹೆಸರನ್ನು ಹೇಳ್ತೀನಿ, ನನಗೆ ನೀವು ಅದನ್ನು ಬರೆದವರು ಯಾರು ಅಂತ, ಸಾಹಿತಿ ಯಾರು ಅಂತ ನನಗೆ ನೀವು ಹೇಳಬೇಕು. ಸೊ ಫಸ್ಟ್ ನಾನು ಹೇಳ್ತಾ ಇರುವಂಥ ಒಂದು ಫೇಮಸ್ ಪುಸ್ತಕದ ಹೆಸರು ಸಂಸ್ಕಾರ. ಇದು ಯಾರು ಬರೆದದ್ದು ಯಾರಾದರೂ ಉತ್ತರ ಹೇಳಿಕಿದ್ರೆ ಕಾಲ್ ಮಾಡಿ ಹೇಳಿ, ಸಂಸ್ಕಾರ ಯಾರು ಬರೆದಂಥ ಒಂದು ಕೃತಿ, ಆಲೋಚನೆ ಮಾಡಿ ಕಾಲ್ ಮಾಡಬೇಕ. ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ಬಹಳ ಈಸಿ ಇದೆ, ಏನು ಕಷ್ಟ ಇಲ್ಲ. ಒಂದು ಉತ್ತರವನ್ನು ಕೊಟ್ಟರೆ ಮತ್ತೊಂದು ನಾನು ನಿಮಗೆ ಏನು ಮತ್ತೊಂದು ಪುಸ್ತಕದ ಹೆಸರನ್ನು ಹೇಳ್ತೇನೆ. ಈಗಂತೂ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಬಹಳ ಕಷ್ಟ ಇಲ್ಲ, ಯಾಕೆಂತೇಳಿದರೆ ಕೈಯಲ್ಲಿ ಮೊಬೈಲ್ ಇದೆ, ಗೂಗಲ್ ಇದೆ, ChatGPT ಇದೆ, ಎಲ್ಲವೂ ಇದೆ. ಸೊ ಕೇಳಿದ ತಕ್ಷಣ ಉತ್ತರವನ್ನು ಹೆಚ್ಚಿನ ಸಮಯದಲ್ಲಿ ಸರಿಯಾಗಿಯೇ ಕೊಡ್ತದೆ. ಸೊ ನನ್ನ ಉದ್ದೇಶ ಕೂಡ ಅದೇ, ನಿಮ್ಮಲ್ಲಿ ಏನೋ ಊರಲ್ಲಿಲ್ಲದ ಪ್ರಶ್ನೆಯನ್ನು ಕೇಳಿ ನಿಮಗೆ ಕಷ್ಟ ಕೊಡಬಾರ್ದು ಅಂತ. ಸೊ ಏನು ಅಂತ ಹೇಳಿದರೆ ನೀವು ಉತ್ತರವನ್ನು ಕೊಡಬೇಕಷ್ಟೇ ನನಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಗೂಗಲ್ ಮಾಡಿ, ChatGPT ಮಾಡಿ, ಯಾರ ಹತ್ರ ಅದು ಕೇಳಿ, ಅಟ್ಲೀಸ್ಟ್ ಉತ್ತರವನ್ನು ನೀವು ನನಗೆ ಕೊಟ್ಟರೆ ಸಾಕು ಅಂತ. ಸೊ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ನಾಲೆಜ್ ಶೇರ್ ಆಗಬೇಕು, ಸೊ ಮಾಹಿತಿಗಳು ಸಿಗಬೇಕು ಅನ್ನೋದಷ್ಟೇ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು ಹೇಳಿದ್ದೇನೆ, ಸಂಸ್ಕಾರ. ಸಂಸ್ಕಾರ ಯಾರ ಕತಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆ ಉತ್ತರ ಹೇಳಲಿಕ್ಕಿದೆ, ಉತ್ತರ ಗೊತ್ತಿದೆ, ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ ಯಾವ ಉತ್ತರವನ್ನು ಕೊಡ್ತೀರಿ ಅಂತ ನನ್ನದು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ಜಿ ಅಭಿಷೇಕ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಹಾಗೆ ನನಗೆ ಜನ ವಾಟ್ಸಪ್ಪನ್ನು ಮಾಡಿ ಎಲ್ಲ ಉತ್ತರವನ್ನು ಕೊಡ್ತಾ ಇದ್ರಿ. ಸೊ ಬೇರೆ ಬೇರೆ ಪುಸ್ತಕಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ, ನನಗೆ ನೀವು ಯಾರು ಏನು ಅದನ್ನು ಬರೆದಿದ್ದು ಅಂತ ಹೇಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಸೊ ಹೇಳಿ, ಯಾರಿಗಾದರೂ ಉತ್ತರ ಗೊತ್ತಿದೆ? ಸಂಸ್ಕಾರ ಅಂತ ಹೇಳಿದ್ದೇನೆ, ಸಂಸ್ಕಾರ ಬರೆದಿದ್ದು ಯಾರು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರೆ ಮುಂದಿನ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳ್ತೇನೆ. ಆಲೋಚನೆ ಮಾಡಿ ಕಾಲ್ ಮಾಡಿ, ಕಾಲ್ ಮಾಡಬೇಕು ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ಗೊತ್ತಿರುವಂಥ, ನೀವು ಅಂದುಕೊಂಡಿರುವಂಥ ಉತ್ತರವನ್ನು ನೀವು ಹೇಳಿ ಅಂತ ಹೇಳ್ತಾ ಇದ್ದೀನಿ. ಪುಸ್ತಕಗಳು ಅಂತ ಹೇಳಿದರೆ ಅನೇಕ ಸಾಹಿತಿಗಳು ಅದ್ಭುತವಾದಂಥ ಸಾಹಿತ್ಯವನ್ನು, ಪುಸ್ತಕವನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ನಾವೆಷ್ಟು ಓದಿದ್ದೀವ ಗೊತ್ತಿಲ್ಲ, ಬಟ್ ಸ್ಟಿಲ್ ಓದಬೇಕು ಅನ್ನೋದು ಮಾತ್ರ ಸತ್ಯ. ಒಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಅವರೇ.
1: ನಮಸ್ಕಾರ. ಅನಂತಮೂರ್ತಿ ಅವರದ್ದು.
0: ಅನಂತಮೂರ್ತಿ ಅವರದ್ದು. ಯು ಆರ್ ಅನಂತಮೂರ್ತಿ ಅಲ್ಲ, ರೈಟ್ ಆನ್ಸರ್. ಇನ್ನೊಂದು ಕೇಳಬೇಕ ನಿಮ್ಮ ಹತ್ರ? ಡಾಲರ್ ಸೊಸೆ
1: ಗೊತ್ತಿಲ್ವಾ?
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಡಾಲರ್ ಸೊಸೆ ಯಾರ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ, ಸಂಸ್ಕಾರ ಯು ಆರ್ ಅನಂತಮೂರ್ತಿ ಅವರದ್ದು. ಡಾಲರ್ ಸೊಸೆ ಯಾರ್ದು ನೋಡುವ, ಯಾರಾದರೂ ಹೇಳ್ತೀರಾ ಅಂತ ಹೇಳಿ. ನಿಮ್ಗೆ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ಡಾಲರ್ ಸೊಸೆ ಬರೆದವರು ಯಾರು, ಡಾಲರ್ ಸೊಸೆ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅಂತ, ಬಹಳ ಫೇಮಸ್ ಆಗಿರುವಂಥ ವ್ಯಕ್ತಿತ್ವ ನಮ್ಮ ಕರ್ನಾಟಕದಲ್ಲಿ. ಅವರನ್ನು ಹೆಚ್ಚಾಗಿ ಎಲ್ಲರೂ ಕೂಡ ರೋಲ್ ಮಾಡೆಲ್ ಅಂತ ಅಂದ್ಕೊಳ್ತಾರೆ. ಅಂಥವರೊಬ್ಬರು ಬರೆದಿದ್ದು ಯಾರು ಅಂತ ನನಗೆ ನೀವು ಹೇಳಬೇಕು, ಕಾಲನ್ನು ಮಾಡಬೇಕು. ಕಾಲ್ ಮಾಡಬೇಕು ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಸಾರಿಕಾ ರೈ ಅವರು, ಅಪೂರ್ವ ಅವರು, ಹಾಗೆಯೇ ಸಿದ್ದೇಶ್ ಬೆಳಗಾವಿಯಿಂದ ಇವರೆಲ್ಲರೂ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇವರು ಹೇಳಿರುವಂಥದ್ದು ಆಗಿನ ಪ್ರಶ್ನೆಗೆ ಉತ್ತರ ಯು ಆರ್ ಅನಂತಮೂರ್ತಿ ಅಂತ ಹೇಳಿ. ಎಸ್, ರೈಟ್ ಆನ್ಸರ್. ಸೊ ಮುಂದಿನದ್ದು ಏನು ಹೇಳಿ, ಯಾರಾದರೂ ಹೇಳ್ಬೋದು? ಡಾಲರ್ ಸೊಸೆಯನ್ನು ಬರೆದವರು ಯಾರು ಅಂತ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಎಸ್, ನಮಸ್ಕಾರ. ಪೂರ್ಣಿಮಾ ಮೇಡಮ್, ಡಾಲರ್ ಸೊಸೆ
2: ಚೇಂಜ್ ಆಯ್ತು ಈಗ?
0: ಡಾಲರ್ ಸೊಸೆ ಸೇಮ್ ಸೇಮ್, ಅದೇ ಅದೇ, ಚೇಂಜ್ ಆಗಿಲ್ಲಪ್ಪ. ಹೇಳಿ. ಅನಂತಮೂರ್ತಿ. ಸಂಸ್ಕಾರ, ರೈಟ್ ಆನ್ಸರ್. ಈಗ ನಂದು ಡಾಲರ್ ಸೊಸೆ.
2: ಸುಧಾಮೂರ್ತಿ.
0: ಓ, ಭಯಂಕರ ಇದೀರಿ ಮಾರೆ ನೀವು, ರೈಟ್ ಆನ್ಸರ್. ಇನ್ನೊಂದು ಕೇಳ್ಬೇಕಾ?
2: ಕೇಳಿ, ಟ್ರೈ ಮಾಡ್ತೇನೆ.
0: ತುಂಬಾ ನಿಮ್ಗೆ ಈಸಿ ಕೊಡ್ಬೇಕಾ, ಕಷ್ಟ ಕೊಡ್ಬೇಕಾ?
2: ಗೊತ್ತಿಲ್ಲ, ನಂಗೆ ಗೊತ್ತಿದೆ ಅದು ಕೇಳಿ.
0: ಮರಳಿ ಮಣ್ಣಿಗೆ ನೋಡುವ, ಈಸಿ ಇರೋದು. ಮರಳಿ ಮಣ್ಣಿಗೆ ಬೇಗ ಬೇಗ ಸರ್ಚ್ ಮಾಡಿ ನೀವು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದೌದು, ರೈಟ್ ಆನ್ಸರ್. ಓಕೆ ಥ್ಯಾಂಕ್ ಯು. ಶಿವರಾಮ ಕಾರಂತರು ಸರಿಯಾದಂಥ ಉತ್ತರ. ಸೊ ಮುಂದಿನ ಪುಸ್ತಕದ ಹೆಸರು ನಾನು ಹೇಳ್ತಾ ಇರುವಂಥದ್ದು ವಂಶವೃಕ್ಷ. ವಂಶವೃಕ್ಷ ಇದ್ಯಾರು ಬರೆದದ್ದು ಹೇಳಿ? ಇದು ಕೂಡ ಬಹಳ ಫೇಮಸ್ ಆಗಿರುವಂಥ ಒಬ್ಬರು ಬರೆದಿರುವಂಥದ್ದು. ವಂಶವೃಕ್ಷ ಯಾರು ಬರೆದಂಥ ಕಾದಂಬರಿ? ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ, ನೀವು ಅಂದುಕೊಳ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೆ. ಸೊ ಆಗಿನ ಪ್ರಶ್ನೆಗೆ ಫಾತಿಮಾ ಕಿನ್ನಿ ಅವರು ಸುಧಾಮೂರ್ತಿ ಅಂತ ಹೇಳಿದ್ದಾರೆ. ಎಸ್, ಡಾಲರ್ ಸೊಸೆ ಸುಧಾಮೂರ್ತಿ ಅವ್ರದ್ದು. ಹಾಗೆಯೇ ಅಪೂರ್ವರು ಕೂಡ ಅದನ್ನು ಹೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನಾನು ಕೇಳ್ತಿರುವಂಥದ್ದು ವಂಶವೃಕ್ಷ ಯಾರು ಬರೆದದ್ದು ಅಂತ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ, ಆಯಿತಾ? ಸೊ ಯಾರು ವಂಶವೃಕ್ಷವನ್ನು ಬರೆದಿರುವಂಥದ್ದು? ಬಹಳ ಫೇಮಸ್ ಆದಂಥ ಕನ್ನಡದ ಕಾದಂಬರಿಗಳಲ್ಲಿ ಇದು ಕೂಡ ಒಂದು. ಯಾರಿಗೆ ಆನ್ಸರ್ ಗೊತ್ತುಂಡು, ಕಾಲ್ ಮಾಡ್ತದ ಬನ್ನಿ. ಓಕೆ. ಸೊ ಹಾಗೇನು ಸ್ವಲ್ಪ ಹೊತ್ತಲ್ಲೇ ಇವತ್ತನೇ ದಿನ ಒಂದಿಷ್ಟು ಸುದ್ದಿಯನ್ನೆಲ್ಲ ನಾನು ನಿಮಗೆ ಹೇಳಬೇಕು, ಅದನ್ನು ಕೂಡ ಹೇಳ್ತೇನೆ. ಅದರ ಜೊತೆಗೆ ನಾನು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದ್ದರೆ ಅದನ್ನು ಕೂಡ ನನಗೆ ನೀವು ಹೇಳ್ಬೋದು. ಓಕೆ. ಸೊ ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಪ್ರಶ್ನೆಯೆಲ್ಲ ಕೇಳ್ತಾ ಇದ್ದೀನಿ. ನಾನು ಪುಸ್ತಕಗಳ ಹೆಸರನ್ನು ಹೇಳ್ತಾ ಇದ್ದೀನಿ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ವಂಶವೃಕ್ಷ ಅಂತ ಹೇಳಿ ಹೋಗಿದ್ದೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳ್ಬೋದಾಯ್ತಾ? ಹಾಂ, ಸೊ ಉತ್ತರ ಗೊತ್ತಿದ್ರೆ ಹೇಳಿ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ. ಫಾತಿಮಾ ಕಿನ್ನಿ ಅವರು, ಅಪ್ಪೂರು ಅವರು, ಹಾಗೆಯೇ ಮನೀಷ್ ಕಾಶೀಟಿಂದ, ಹಾಗೆಯೇ ವಿರೂಪಾಕ್ಷ ಬೆಳಗಾವಿಯಿಂದ ಎಲ್ಲ ಮಾಡಿದ್ದಾರೆ ವಾಟ್ಸಪ್. ನಮ್ಮದೇನ್ ಕಾಲರ್, ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ಶೈಲಜಾ.
0: ಶೈಲಜಾ ಮೇಡಮ್, ಹೇಗಿದ್ದೀರಿ?
1: ಎಸ್ ಎಲ್
0: ಭೈರಪ್ಪನವರಲ್ವಾ? ಓಕೆ, ಹಾಗಾದ್ರೆ ನಿಮ್ಮ ಹತ್ರ ಇನ್ನೊಂದು ಕೇಳ್ಬೇಕಾ ನಾನು? ಓಕೆ. ಚಿಕ್ಕ ವೀರ ರಾಜೇಂದ್ರ
1: ಕುವೆಂಪು
0: ಕುವೆಂಪು ಅಲ್ಲ. ಓಕೆ, ಒಂದು ಕ್ಲೂ ಕೊಡ್ಬೇಕಾ ನಿಮ್ಗೆ ನಾನು? ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅಲ್ಲ, ಹೇಳಿ ಹೇಳಿ ಹೇಳಿ. ಅಲ್ಲ ಅಲ್ಲ ಅಲ್ಲ, ರೈಟ್. ನೀವು ಅವರು ಬಂದಿದೆ ಜ್ಞಾನಪೀಠ, ಬಟ್ ಅವ್ರ ಅಲ್ಲ, ಬೇರೆ ಬೇರೆ. ಓಕೆ, ಲಾಸ್ಟ್ ಒಂದು ಚಾನ್ಸ್ ನಿಮ್ಗೆ, ಒಂದು ಹೆಸರು. ಇಲ್ಲ, ಮೂರರಲ್ಲೂ ಕೂಡ ಟುಸ್ ಆಗಿದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ನೀವು, ವೆರಿ ಗುಡ್. ಓಕೆ, ಸೊ ಚಿಕ್ಕವೀರ ರಾಜೇಂದ್ರ ಬರ್ತದೆ ಯಾರು ಅಂತ ಕೇಳ್ತಾ ಇದ್ದೀನಿ, ಆಯ್ತಾ? ಯಾರಿಗಾದರೂ ಗೊತ್ತಿದ್ರೆ ಹೇಳಿ, ಕಾಲ್ ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ, ಕೇಳ್ತಾ ಇದ್ದೀಯಾ?
2: ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರಕಾಶ್ ಮಾತಾಡ್ತೇನೆ.
0: ಹೇಳಿ ಸರ್.
2: ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಥೆಯಲ್ಲಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್, ಏನ್ ಪ್ರಶ್ನೆ? ಅದು
0: ಚಿಕ್ಕ ವೀರ ರಾಜೇಂದ್ರ ಬರ್ದವರು ಯಾರು?
2: ಬರ್ದವರು ಲೇಖಕರು ನನ್ನ ಅಂದಾಜಿಗೆ ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್.
0: ವೆರಿ ಗುಡ್, ರೈಟ್ ಆನ್ಸರ್. ಇನ್ನೊಂದು ಕೇಳಲ
2: ಅಲ್ವಾ ಸರ್?
0: ಹೌದು, ರೈಟ್ ಆನ್ಸರ್, ರೈಟ್ ಆನ್ಸರ್. ಇನ್ನೊಂದು ಕೇಳ್ಬೇಕಾ? ಪ್ರಯತ್ನ ಮಾಡಿ, ತುಂಬಾ ಈಸಿದು ಕೊಡ್ತೇನೆ ನಿಮ್ಗೆ. ಓಕೆ, ಚಿದಂಬರ ರಹಸ್ಯ.
2: ಹಲೋ,
0: ಚಿದಂಬರ ರಹಸ್ಯ.
2: ಹಾ,

0: ಹೇಳ್ತಾ ಇಲ್ವಾ? ಚಿದಂಬರ, ಚಿದಂಬರ, ಚಿದಂಬರ ರಹಸ್ಯ ಕೇಳ್ತಿಲ್ವಾ ಅಂತಲ್ಲ? ಚಿದಂಬರ ರಹಸ್ಯ ಅಂತ ಹೇಳಿದೆ ನಾನು.
1: ಚಿದಂಬರ ರಹಸ್ಯ ಚಂದ್ರಶೇಖರ ಕಂಬಾರವರ,
0: ಚಂದ್ರಶೇಖರ ಕಂಬಾರವರ ಅಲ್ಲ ಅಂತ ಅನ್ಸುತ್ತೆ. ಓಕೆ, ಪರವಾಗಿಲ್ಲ, ನೀವು ಆಲೋಚನೆ ಮಾಡಿದಿರಿ, ಥ್ಯಾಂಕ್ ಯು.
1: ಚಿದಾನಂದ ಮೂರ್ತಿಯವರ?
0: ಓಕೆ, ಅಲ್ಲ ಅಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಿದಂಬರ ರಹಸ್ಯವನ್ನು ಬರೆದವರು ಯಾರು ಅಂತ ತುಂಬಾ ಈಸಿ ಇದೆ ಇದು ಕೂಡ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ, ಕಾಲ್ ಮಾಡಿ, ಕಾಲ್ ಮಾಡಬೇಕು. ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ. ಕುಸುಮಾಕರ್ ಕೊಟ್ಟಾರ.
0: ಕುಸುಮಾಕರ್ ಕೊಟ್ಟಾರದಿಂದ ದಾದಾಪಂಪರ್ ಕುಸುಮಾಕರ್ ಅಣ್ಣ.
1: ಚಿದಂಬರ ರಹಸ್ಯ.
0: ಚಿದಂಬರ ರಹಸ್ಯ.
1: ಪೂರ್ಣಚಂದ್ರ ತೇಜಸ್ವಿ.
0: ಪೂರ್ಣಚಂದ್ರ ತೇಜಸ್ವಿ ಅದೇ. ಕೊಡಂಜಿಗೆ ನೋಡ. ಮಲೆಗಳಲ್ಲಿ ಮದುಮಗಳು.
1: ತಲೆಗಳಲ್ಲಿ
0: ಮಲೆ ಎತ್ತಿಯೇ ತಲೆ ಎತ್ತಿಯೇ ಮಲೆ ಮಲೆ
1: ಮಲೆಗಳು.
0: ಕೂಡ ಸರ್ಚ್ ಮಾಡ್ಕೊಂಡು. ಓಕೆ, ತುಂಬ ಈಸಿ ಇದೆ, ಇದು ತುಂಬ ಈಸಿ ಇದೆ. ನೋಡುವ ಯಾರಾದರೂ ಹೇಳ್ತೀರಾ ಅಂತ. ತುಂಬ ಜನ ವಾಟ್ಸಪ್ ಎಲ್ಲ ಮಾಡಿದ್ದೀರಿ, ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ದೀರಿ. ಒಬ್ರು ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ. ತೂಲೆ ಒಂದು ದಿನ ಬತ್ತ ಚೀಡ ಒಂದು ಈತನ ಆಡುವಾರ ಬಣ್ಣ ಖುಷಿ ಆಪಣ. ಮಲೆಗಳಲ್ಲಿ ಮಲೆಗಳಲ್ಲಿ ಮದುಮಗಳು ಏರ್ನ ಕಾರಂತರ ತಿರುಗ ಯಾರೋ ಅಪ್ಪ ದಿಕ್ಕು ಇರದೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಕಾರಂತರ ಆಗಿರ್ಬೋದು, ಅದು ಕಾರಂತರದ್ದು ಅಲ್ಲ. ನೋಡುವ ಯಾರಾದರೂ ಇನ್ನು ಕೂಡ ಉತ್ತರವನ್ನು ಹೇಳಲಿಕ್ಕಿದ್ರೆ ಕಾಲ್ ಮಾಡಿ ಹೇಳಿ ಯಾರ್ದು ಅಂತ ಹೇಳಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
2: ನಮಸ್ತೆ ಸರ್. ಮಾದಪ್ಪ ಸರ್, ಕಮಂಡಲ ಗುಂಡಿ ಜಗೂರ್ ತಾಲೂಕಿಂದ.
0: ಹ್ಮ್, ಹೇಗಿದ್ದೀರಿ ಸರ್? ಆರಾಮ? ಆರಾಮ ಆರಾಮ. ನೀವ್ ಹೇಗಿದ್ದೀರಿ? ನಾನ್ ಕೂಡ ಆರಾಮ. ನಿಮ್ಮೂರಲ್ಲಿ ಹೆಂಗೆ ಮಳೆ ಇದೆಯಾ ಸರ್? ಹೇಗತ್ತೆ
2: ಮಳೆ ಇವತ್ತು? ಸರ್ ಜಿಟಿ ಜಿಟಿ ರಾಗಿ ಮಳೆ ಸರ್, ಅಷ್ಟೇನು ಮಳೆ ಇಲ್ಲ. ಬಂದಿದೆ ಒಟ್ಟು, ಏನು ಬೆಳೆ ಪೈರಿಗೆ ಏನು ತೊಂದರೆ ಇಲ್ಲ.
0: ನಿಮ್ಮೂರಿಗೆ ಮಳೆ ಬೇಕಾ ಬೇಡವಾ?
2: ಬೇಕು ಸರ್, ಮಳೆ ಇದ್ರೇನೆ ನಾವು ಬದುಕೋದು. ರೈತರು ಇಲ್ಲಾಂದ್ರೆ ಬದುಕಕ್ಕಾಗಲ್ಲ
0: ಅಲ್ವಾ? ಸೊ ಹೇಗಿದೆ ಈ ಸಲದ ವಾತಾವರಣ? ಹೇಗಿದೆ ಮಳೆ? ಏನಾದ್ರೂ ಚೆನ್ನಾಗಿದೆಯಾ? ಬೆಳಗ್ಗೆ ಏನು ಸಮಸ್ಯೆ ಇಲ್ವಾ?
2: ನಾವೆಲ್ಲ ಬಿತ್ತನೆ ಮಾಡಿದ್ವಿ, ತೊಗರಿ ಬಿತ್ತಿದೀವಿ, 2 months ಆಗಿದೆ, ಚೆನ್ನಾಗಿ ಬೇಸಾಯ ಎಲ್ಲ ಮಾಡ್ಕೊಂಡಿದ್ವಿ. ಅಲ್ಲೇ ಒಂದು ಮೊಣಕಾಲ ಎತ್ತರ ಎಲ್ಲ ತೊಗರಿ ಬಂದಿದೆ. ಈಗ ಏನು ಬೇಸಾಯ ಎಲ್ಲ ಫೈನಲ್ ಆಗ್ಬಿಟ್ಟಿದೆ, ಔಷಧಿ ಸಿಂಪಡಣೆ ಮಾಡ್ಬೇಕು ಅಷ್ಟೇ.
0: ವೆರಿ ನೈಸ್. ನೀವ್ ಇಷ್ಟೆಲ್ಲ ಹೇಳುವಾಗ ನನ್ಗ ಅನ್ಸುತ್ತೆ ನಿಮ್ಮೂರಿಗೂ ಬರ್ಬೇಕು, ನಿಮ್ಮನ್ನ ಏನು ನಿಮ್ಮೆಲ್ಲ ಕೃಷಿಯನ್ನು ನೋಡ್ಬೇಕು ಅಂತ.
2: ಹೌದು ಸರ್, ಈಗ ಮಳೆ ರೈತರ ಬೆನ್ನೆಲುಬು, ನಮಗೆ ದೇಶದ ಬೆನ್ನೆಲುಬು ರೈತರು ತಾನೆ. ರೈತರು ಇದನ್ನೇ
0: ಬಹಳ ಸಂತೋಷ. ಉತ್ತರ ಏನಾದ್ರು ಹೇಳ್ತೀರಾ? ಉತ್ತರ ಹೇಳ್ತೀರಾ ಅಂತ
2: ಪ್ರಶ್ನೆ ಕೇಳ್ಕೊಂಡಿರಿ.
0: ಮಲೆಗಳಲ್ಲಿ ಮದುಮಗಳು, ಇದನ್ನ ಬರೆದವ್ರು ಯಾರು ಅಂತ?
2: ಚಂದ್ರಶೇಖರ್ ಕಂಬಾರ್ ಸರ್.
0: ಅಲ್ಲ ಸರ್, ಅಲ್ಲ ಅಲ್ಲ ಅಲ್ಲ ಅಲ್ಲ. ಆಲೋಚನೆ ಮಾಡಿದಿರಿ ನೀವು, ಚೆನ್ನಾಗಿದೆ ನಿಮ್ಮ ಆಲೋಚನೆ, ಸ್ವಲ್ಪ ರಾಂಗ್ ಆಯ್ತು. ಆದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಮಾತಾಡಿದ ಖುಷಿ ಆಯ್ತು ನನಗೆ. ಹಾಡು ಇಲ್ಲ ಸರ್, ಇದು ಒಲವಿನ ಹಾಡಲ್ಲ, ಇದು ರೇಡಿಯೋ ಸಂಜೆ. ಇದು ಕ್ವಶನ್ಗೆ ಆನ್ಸರ್ ಹೇಳೋದು. ಹಾಡು ಹಾಕ್ತೇನೆ, ನನ್ಗೆ ಇಷ್ಟದ ಹಾಡು ಹಾಕ್ತೇನೆ ನಾನು. ಆರರಿಂದ 7 ಗಂಟೆವರೆಗೆ ಇರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಂತೋಷ ಸಂತೋಷ. ಎಸ್ ಎಸ್ ಎಸ್ ಎಸ್. ಹಾಡು ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ವಾ ಎಲ್ರಿಗೂ ಕೂಡ, ಒಲವಿನ ಹಾಡು. ಸೊ ಆದರೆ ನಾನು ಹಾಕುವಂಥ ಎಲ್ಲ ಹಾಡುಗಳು ಒಲವಿನ ಹಾಡುಗಳೇ, ಆಯಿತಾ? ಟೆನ್ಷನ್ ಮಾಡಬೇಡಿ, ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ನಂತರ ಬಂದು ಸುದ್ದಿ ಹೇಳ್ತೀನಿ. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಎಸ್ ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಒಂದಿಷ್ಟು ಸುದ್ದಿಗಳು ಏನೇನಿದೆ ಅಂತ ನೋಡ್ತಾ ಬರೋಣ. ಸೊ ಪ್ರಮುಖವಾಗಿ ಇರುವಂತದ್ದು ಐಎಎಸ್ ಪೋಸ್ಟಿಂಗ್, ಐಎಎಸ್ ಅಧಿಕಾರಿ ನೇಮಕ, ಶಿವಾನಂದ ಕಾಪಶಿ ಆಹಾರ ಇಲಾಖೆ ಆಯುಕ್ತರಾಗಿ ನೇಮಕವಾಗಿರುವಂಥದ್ದು. ಇನ್ನು ಅದರ ಜೊತೆಗೆ ಮಹಿಳೆಗೆ ಅಪಮಾನ ಆರೋಪದಲ್ಲಿ ಬಂಧನ, ಉದಯನಿಧಿ ಸ್ಟಾಲಿನ್ ಅವರನ್ನು ಇವತ್ತು ಬಂಧನ ಮಾಡಿರುವಂಥದ್ದು. ಸೊ ಹಿಂದೆ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಪೊಲೀಸರಿಗೆ ಮದ್ರಾಸ್ ಹೈಕೋರ್ಟ್ ಹೇಳಿರುವಂಥದ್ದು ಕೂಡ ಇವತ್ತು ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರದ E20 ಎಥನಾಲ್ ಮಿಶ್ರಿತ ಇಂಧನ ನೀತಿ ವಿರೋಧಿಸಿ ಪಂಜಾಬ್ ವಿಧಾನಸಭೆಯಲ್ಲಿ ಮಂಗಳವಾರ ನಿರ್ಣಯ ಅಂಗೀಕರಿಸಿದ್ದು, ಈ ಇಂಧನಕ್ಕೆ ಒಳದ ವಾಹನಗಳಿಗೆ ಹಾನಿಯಾಗುತ್ತಿರುವ ಬಗ್ಗೆ ಜನಪ್ರತಿನಿಧಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ಮೂಲಕವಾಗಿ ಈ ಒಂದು ವಿಷಯ ಏನಿದೆ ಇದನ್ನು ವಿಧಾನಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಕರ್ನಾಟಕದಲ್ಲಿ ಮಳೆ, ಕೊಡಗು ಶಿವಮೊಗ್ಗ ಸೇರಿ 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ, ಹಾಗೆ ಮಳೆ ಬರ್ತಾ ಇದೆ. ನಾಳೆ ಕೂಡ ಕಾಸರಗೋಡು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇಲ್ಲಿದ್ದು ಏನು ಅಂತ ಗೊತ್ತಾಗಬಹುದು ಸ್ವಲ್ಪ ಹೊತ್ತಲ್ಲಿ. ಇನ್ನು ಅಮೆರಿಕದ ಆಮದಿನ ಶೇಕಡಾ 99.4% ಪಾಲು ಹೊಂದಿರುವ 60 ದೇಶಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿರುವ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಕ್ಕೆ ದೇಶದ ಒಳಗಡೆಯೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅವರ ನಿರ್ಧಾರ ವಿರೋಧಿಸಿ ಡೆಮೊಕ್ರಾಟಿಕ್ ಆಡಳಿತವಿರುವಂತಹ 25 ರಾಜ್ಯಗಳು ನ್ಯಾಯಾಲಯದ ಮೆಟ್ಟಿಲನ್ನೇರಲಿರುವಂಥದ್ದು ಕೂಡ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಸಂಪುಟ ವಿಸ್ತರಣೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇಲ್ಲ ಅಂತ ಹೇಳಿ ಅವರ ಮಗ ಯತೀಂದ್ರ ಅವರು ಹೇಳಿರುವಂಥದ್ದು ಕೂಡ ಇವತ್ತಿನ ಒಂದು ರಾಜಕೀಯ ಹೇಳಿಕೆಯಲ್ಲಿ ಒಂದಾಗಿದೆ. ಇನ್ನು ಉದಯನಿಧಿ ಸ್ಟಾಲಿನ್ನವರು ಏನು ಬಂಧನಾದ ಕಾರಣ ನಟಿ ತ್ರಿಷಾ ಅವರ ವಿರುದ್ಧ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ನೀಡಿದರು. ಈ ಕಾರಣಕ್ಕೋಸ್ಕರ ಸ್ಟಾಲಿನ್ ಅವರನ್ನು ಬಂಧನವಾಗಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಮಳೆಯ ಕೊರತೆ, ದಕ್ಷಿಣ ಭಾರತದಲ್ಲಿ ಅಕ್ಕಿ ಬೆಲೆ ಏರಿಕೆ, ಅದರಿಂದಾಗಿ ಮನೆಯ ಬಜೆಟ್ ಏನಿದೆ ಅಕ್ಕಿಗೆ ಇಷ್ಟು ಅಂತೇಳಿ ಇರ್ತಿದ್ದೀವಲ್ಲ, ಆದರೆ ಬಜೆಟ್ ಸ್ವಲ್ಪ ಹೆಚ್ಚಾಗಬೇಕಾಗ್ತದೆ. ಮಳೆಯಿಂದಾಗಿ ಅಕ್ಕಿಯ ರೇಟ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಟೀಮ್ ಇಂಡಿಯಾ ನೂತನ ಫೀಲ್ಡಿಂಗ್ ಕೋಚ್ ಆಗಿ ಸುಭಾದೀಪ್ ಘೋಷ್ ಅವರ ಆಯ್ಕೆಯಾಗಿರುವಂಥದ್ದು ಕೂಡ ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ಎಸ್, ಒಬ್ರು ಕಾಲರ್ ಇದ್ದಾರೆ, ಇವ್ರ ಹತ್ರ ಮಾತಾಡಿ ಬಿಡುವ. ಹಲೋ, ನಮಸ್ಕಾರ.
1: ಹಲೋ
0: ಸರ್, ಹೇಳಿ ಸರ್, ಹೇಳಿ ಹೇಳಿ. ಕುವೆಂಪು ಅಲ್ವಾ? ರೈಟ್ ಆನ್ಸರ್ ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂತೂ ಇಂತೂ ನೋಡಿ ಕಾಲ್ ಮಾಡಿ ಹೇಳಿದರು ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿ. ಅನೇಕರು ವಾಟ್ಸಪ್ಪನ್ನು ಮಾಡಿದ್ದಾರೆ, ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ. ಫತಿಮಾ ಕಿನ್ನೆಯವರು, ಅಪೂರ್ವ ಅವರು, ಹಾಗೆಯೇ ನಮ್ಮ ಪೂರ್ಣಿಮಾ ಸಾಲೆತ್ತೂರು, ಹಾಗೆಯೇ ಸಾದಿಕ್ ಅವರು, ಹಾಗೆಯೇ ಶ್ರೇಯಾ ಕಾಮತ್ ಅವರು, ಎಲ್ಲರೂ ಕೂಡ ವಾಟ್ಸಪ್ಪನ್ನು ಮಾಡಿ ಕುವೆಂಪು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್ ಕುವೆಂಪು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಬೇಗ ನಾನು ಮುಗಿಸ್ತಾ ಇದ್ದೀನಿ. ನಾಳೆ ರೇಡಿಯೋ ಸಂಜೆ ನಿಮಗೆ ನಾನು ಮತ್ತೆ ಸಿಗ್ತೇನೆ. ಕಾಲ್ ಮಾಡಿದಂಥ, ವಾಟ್ಸಪ್ ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ನಿಮಗೋಸ್ಕರ ಬ್ಯಾಕ್ ಟು ಬ್ಯಾಕ್ ಎರಡು ಲವ್ಲಿ ಹಾಡುಗಳನ್ನು ಪ್ಲೇ ಮಾಡ್ತಾ ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಆಗಿದೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
2: ಒಂದು ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: നിഗ്ലി കേനന്ദുള്ള റേഡിയോ സാരംഗ് 107.8 FM. ഇനിത്തെ തുളു കാര്യക്രമക്കു നിഗ്ലിക മാത്രേഗ്ല മോക്കി തിഞ്ചു സൊൽമെലു. ഇനിത്തെ ഈ കാര്യക്രമട് ആട്ടി തിങ്കൊൽദ വിശേഷത്തെ ഉന്നത പകിട്ട് പാത്തിയൊരുനാര് ഡോക്ടർ പ്രിയ ഹരീഷ്.
1: നമ്മിഞ്ചി സത്യ ചിത്തലിന് നെനവരിക്കെ മൽത്തന്തു ചാവടിടിത്തിന ഗണ്യരെ ഈ ലേസുക ബൈദിന പിന്നരെ നിഗ്ലിക മാത്രേഗ്ല എന്ന ഉടൽ ദിഞ്ചിന സൊൽമെലു. ದೊಂಪಗು ಕಂಬ ಗಟ್ಟಿ ಬೋಡುಗೆ ಇಲ್ಲದ ಗುರ್ಕಾರೆ ಗಟ್ಟಿ ಬೋಡುಗೆ ಇಲ್ಲದ ಗುರ್ಕಾರೆ ಗಟ್ಟಿ ಉಪ್ಪೋಡುಗೆ ಗಟ್ಟಿಯಿಂದ ಪಣ್ಣಂಡ ಜೀವೋಡು ಗಟ್ಟಿ ಸಜ್ಜಿಯಿಂದ ಪನ್ಪಿನತ್ ಇಲ್ಲದ ಜಬದಾರಿಕೆ ದಪ್ಪುದೇನು ಹುಗೇಲಿಡ ದಿವೊಂದು ಪೋಪಿನಂಚಿನ ತಂಕ ತಾಕತ್ ಆಯಡಪ್ಪೋಡುಗೆ ಕಷ್ಟ ಸುಖನು ಸಮಾಂತರವಾದ ದೆತ್ತೊಂದಂಚಿನ ಶಕ್ತಿ ಇಲ್ಲದ ಗುರ್ಕಾರಗುಪ್ಪೊಡುಗೆ ಅಪಗ ಆಯನ ಇಲ್ಲದ ಸದಸ್ಯರನ್ನೊಟ್ಟಿಗೆ ಆ ಕೂಡಾಟಿ ಕೇಡು ಆಯನ ಸಂಸಾರ ಕುಟುಂಬ ಪೊರ್ಲುಡೆ ಸಾಗುಣಿಗೆ ಪರ ತಡುಪೆಗು ಅಂಬಿದ ಬಲಗೆ ಪರಬಿರೆಗು ದಂಟೆದ ಬಲಗೆ ಇತ್ತೆ ಒಲ್ಪ ತುಂಡಲ ಪರಾತು ಬೇರು ಏರು ಪರಾತು ಬೇರು ಪರಬೇರು ಪರಾತು ಬೇರುಲು ಅಕಲ್ನ ಅಜ್ಜಿಕತೆ ಒಂತೆ ಕೇನರೆ ತಿಕ್ಕನು ಕಮ್ಮಿ ಒಂಜಿ ವೇಯ ನಮಕವು ಕೇನರೆ ತಿಕ್ಕಂಡ ಅವು ನಮ್ಮ ನಸೀಬು ಪಂದು ಪನೋಡು ದಾಯಪಂಡ ಸುಮಾರು ವಿಚಾರಲು ಅಕಲ್ಡ ಆ ಗೇನದ ಭಂಡಾರಡು ಗೇನದ ಪೊಲಬು ನಮಕ ತಿಕ್ಕಂಡ ನಮ್ಮ ಗೇನದ ಪೊಲಬು ಗೇನದ ಬುಳಿಚಿಲು ಹೆಚ್ಚಾಪುಣು ಪಂಡ್ದ ಎನ್ನ ಒಂಜ ಅಭಿಪ್ರಾಯ ಎನ್ನ ಇಲ್ಲದ ಕೈತಲು ಲಕ್ಷ್ಮಕ್ಕ ಪನ್ಪಿನ ಒಂಜಿ ದೊಡ್ಡ ಇತ್ತೆರು ಅರೆಗ ಅಪಗನೇ ಸ್ವಲ್ಪತ್ತೈನು ವರ್ಷ ಕರಿದುಪ್ಪು ಯಾನು ಶಾಲೆಗೆ ಪೋಪಿನ ಪೊಣ್ಣು ಯಾನು ದಾದಮಲ್ತೊಂತೆನ್ ಪಂಡಿಂಡ ಶಾಲೆದು ಬತ್ತದು ಎನ್ನ ಚೀರವನು ಇಲ್ಲಡ ದೀದ ಲಕ್ಷ್ಮಕ್ಕನ ಇಲ್ಲಡೆ ಪೋಪಿನಿ ದಾಯ ಪೋಪಿನಿ ಪಂಡ ಅಜ್ಜಿ ಕತೆಗೆ ಎನ್ನ ಮರಲಿ ಎಂಕಪಗ ಅರ್ನ ಆ ಕೂಲಿದಾಂತಿನ ಬಾಯಿಡು ಆ ಬಚ್ಚಿರಿನ ದೀವೊಂದು ಆ ನಿಜ್ಜಿಡು ನವಿತಂದು ಆರು ಕತೆಕಿಂದನೇ ಎಂಕೊಂಜಿ ಖುಷಿ ಅಂಜ ಎನ್ನಲ ಲಕ್ಷ್ಮಕ್ಕನಲ ಆ ಅಜ್ಜಿ ಕತೆ ಸಾಗೊಂದಿತ್ತೆನೆ ಆರು ಪನೊಂದಿತ್ತರು ದುಂಬು ಪೆದ್ದರ ಆಸ್ಪತ್ರೆ ಇತ್ತಜಿಗೆ ಅಪಗ ಹುಟ್ಟಿಯಡು ಮತ ಪೆದ್ದ ಒಂದಿತ್ತೆರು ಅಂದು ಬಾಲೆ ಅಪ್ಪೆನ ಬಂಜಿರ್ದ ಪಿದೈ ಬೂರ್ನಾಗ ಒಂಜಿ ವೇಳ್ಯ ಅವು ಬುಲ್ತಿಜಿಡ ಅವನು ಬಟ್ಟಲು ಬೊಟ್ಟದು ಬುಲಿಪ ಒಂದಿತ್ತೆರು ಅಂದು ಅಪಗರ್ನ ಬಾಯಿ ದಡ್ಡಗೂ ಎನ್ನೊಂಜಿ ಪ್ರಶ್ನೆ ಇತ್ತನು ದೊಡ್ಡ ಬಾಲೆ ದಾಯಿ ಬುಲಿಪುಂಡು ಪಂಡದು ಅಪಗ ಲಕ್ಷ್ಮಕ್ಕ ನಮಗೆ ಜಗ್ಗಣ್ಣೆ ಪಂಡದಿತ್ತೆರು ಆರೇ ಪಲ ಪನ್ಪಿನಿ ಈ ಪೊಣ್ಣೊಂಜಿ ಏತ ಅಧಿಕ ಪ್ರಸಂಗ ಪಾತ್ತಿರೋಂಡು ಏತ ಪ್ರಶ್ನಿಕೇನು ಒಂದು ಅಪಗ ಲಕ್ಷ್ಮಕ್ಕ ಪಂತಿನಲ್ಲ ಇಂಕ ನೆನಪುಂಡು ಜೋಕ್ಲಿನ ಅಂಚಮತ ದಟ್ಟರೆ ಬಲ್ಲಿ ಅಕುಲು ಏತ ಪ್ರಶ್ನಿಕೇನು ವೇರು ಐಕ ನಮ್ಮ ಜವಾಬು ಕೊರೊಂದು ಪೋಡು ಒಂಜಿ ವೇಳೆ ನಮಕ್ ಅವು ಗೊತ್ತಿತ್ತು ಜಿಡ ಇತ್ತ ಯಾ ನಿಕ್ಲೆಗಳ ಪನ್ಪಿನಿ ನೆಟ್ಟೆ ಜೋಕುಲುಲ್ಲೇರು ಸುಮಾರು ಜನ ಜೋಕುಲುಲ್ಲೇರು ಜೋಕುಲು ಸುಮಾರು ಪ್ರಶ್ನೆಲಿನ ಕೇನುವ ಅಪಗ ನಮ್ಮ ಆಕ್ಲೆಗೆ ದಟ್ಟರೆ ಬಲ್ಲಿ ನಮಕು ಒಂಜಿ ವೇಳೆ ಗೊತ್ತಿಜಿಡ ಇತ್ತ ತುಳು ಸಂಸ್ಕೃತಿದ ಅಧ್ಯಯನ ಎಥೋ ಜನ ಮಂದಿರ್ ಡಾಕ್ಟರ್ ಬಿ ಎ ವಿವೇಕರೈ ಮಂದಿರ್ ಡಾಕ್ಟರ್ ಅಮೃತ ಸೋಮೇಶ್ವರ ಮಂದಿರ್ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ ಮಂದಿರ್ ಅಂಚನೆ ಸುಮಾರು ಜನ ಪುಸ್ತಕಗಳನ್ನು ಬರುತ್ತೆರು ಉಗ್ಗಪ್ಪ ಪೂಜಾರ್ಲು ಬರುತ್ತೆರು ರಘುನಾಥ ವರ್ಕಾಡಲು ಬರುತ್ತೆರು ಇಟ್ಟು ನಮ್ಮ ತುಳು ಸಂಸ್ಕೃತಿದ ಮಸ್ತ್ ವಿಚಾರಲುಂಡು ಒಂಜಿ ವೇಳೆ ನಮಕ್ ಗೊತ್ತಿಜಿಡ ಆ ಅಧ್ಯಯನ ಮನ್ಪೋಡು ನಮ್ಮ ಇತ್ತ ಯಾನು ಮುಲ್ಪ ಒಂಜಿ ಎಡ್ಡೆಪ್ಪುದ ಮದಿಪು ಪಾತೆರು ಇಟ್ಟು ಇನ್ನಿ ನಿಕಲ್ನ ಎದುರು ಪಾತೆರ್ಲಕ್ಕ ಆಯೇ ಪಂಡ್ದು ಎಂಕುಲ ಒಂಜಿ ಖುಷಿ ಉಂಡು ಅಪಗ ಎನ್ನ ಲಕ್ಷ್ಮಕ್ಕ ಪಂಡೆರು ಬಾಲೆ ದಾಯ ಬುಲಿಪುನ ಪಂಡ ಅಪ್ಪೆನ ಬೆಚ್ಚ ಬಂಜಿಡು ಇತ್ತಿನ ಬಾಲೆ ಪಿದೈ ಬಂದಾಗ ಅವ ಪನ್ಪುನುಗೆ ಈ ಭೂಲೋಕಗೆ ನನ್ನ ಪಾಡ್ಯರ ದೇವರ ಪಂಡದು ಬುಲಿಪುನಿಗೆ ಒಂದು ವೈಜ್ಞಾನಿಕ ಅತ್ತಂಡಲ ಅಜ್ಜಿ ಕತ್ತೆಡ ಬರ್ಪಿನಂಚಿನ ವಿಚಾರ ಕೂಡ ಒಂಜಿ ಯಾನು ಪ್ರಶ್ನೆ ಕೇಂಡೆ ಜೋಕುಲು ಇಂಚ ಪುಂಡಿ ಬತ್ತುವೇರು ತೂದುಪ್ಪರು ಹೌದಾಯೇ ಎಂದು ಕೇಂಡೆ ಯಾನು ಅಪಗ ನನ ಎಂಕ್ ಈ ಭೂಲೋಕೊಡು ದಾದಮಾತ ಕಾರ್ಬಾರು ಮಲ್ಪೆರೆ ಉಂಡ ಪನ್ಪಿನ ವಿಚಾರ ಬಾಲೆಗೆ ಬರ್ಪುಂಡು ಒಂದು ನಮ್ಮ ಲಕ್ಷ್ಮಕ್ಕ ಪಂತಿನ ನೆನಪು ಒಂದು ಪೂರ ಅಜ್ಜಿ ಕತ್ತೆಡ ಬರ್ಪಿನಂಚಿನ ವಿಚಾರ ನಮ್ಮ ಜನ್ಮಲ ಪೂವೆಲ್ದ ಪೂ ಕಡಿದು ಭೂಲೋಕೊಡ ಆತಂಡು ಓಲಾತಂಡು ನಮ್ಮ ಜನ್ಮ ಪುಣ್ಯ ನಾಡು ತುಳುನಾಡು ನಮ್ಮ ಜನ್ಮ ಆತಂಡು ಸತ್ಯಳು ಬತ್ತಿನಕ್ಲೆಗು ತಿಗಳಿಡು ಸಾಧಿ ಕೊರ್ಪ ಅಸತ್ಯ ಅಧರ್ಮ ಅಹಂಕಾರಡು ಬತ್ತಿನಕ್ಲೆಗು ಸೂರ್ಯದ ಮೊನೆಟು ಸಾಧಿ ಕೊರ್ಪ ಸತ್ಯನು ಗೆಂದಾದು ಕೊರ್ಪ ಪಂತಿನಂಚಿನ ಅಮರ ಬುಳ್ಳಿಲು ಕೋಟಿ ಚೆನ್ನೈರು ಕಾಯಬುಡ್ದು ಮಾಯ ಸೇರ್ದಿನಂಚಿನ ಪುಣ್ಯದ ನೆಲಟು ನಮ್ಮ ಜನ್ಮ ಆತಂಡು ಬಂದಲೆ ಸತ್ಯದ ಬೆನ್ಪಾಟಿಕೆಡು ಒರಿದು ಕಾಣಿಕನು ಮೆರೆತಿನಂಚಿನ ಸತ್ಯನಾಪುರತ ಸಿರಿ ಅಗೋಳಿ ಮಂಜಣ್ಣೆ ಕಲ್ಕುಡ ಕಲ್ಲುಟ್ಟಿ ಕೋರ್ದಬ್ಬು ತಣ್ಣಿ ಮಾಣಿಗ ಮೆರೆತಿನಂಚಿನ ಪುಣ್ಯ ಭೂಮಿಡು ನಮ್ಮ ಜನ್ಮಾತನು ಬಂದಲೆ ಭೂಮಿ ಉಂಡಾಗಲೇ ಉಂಡಾಯಲಂಚಿನ ನಾಗದೇವರ್ನ ಪಂಚವರ್ಣದ ಪುಣ್ಯದ ಮಣ್ಣು, ಸತ್ಯ ಧರ್ಮ ನ್ಯಾಯ ನಿಲತ ಪುಣ್ಯದ ಮಣ್ಣು, ಅಂಚಿನ ಮಣ್ಣಡು ನಮ್ಮ ಜನ್ಮಾತಲು ತುಳುವ ಪರಂಪರೆಡು ಪುಟ್ಟುರ್ದು ಬತ್ತಿನ ಸಾವು ಮುಟ ಕಿದೆ ಕೈಕಂಜಿ ಬೆನ್ನಿ ಸಾಗೊಳಿ ಪರ್ಬೊಲು ಮದಿಮೆಲು ಬಯಕೆಲು ಬಾಲೆ ತೊಟ್ಟಿಲು ಕರಪತ್ತವನು ಇಂಚಿನ ಪರಪೋಕು ಪರತಿರುಲು ಇಂಚಿನ ವೈಶಿಷ್ಟ್ಯತೆಯನ್ನು ಸಾರುಂಡು. ಅವೇತೋ ಎದುರು ಕತೆಗಳು, ಅವೇತೋ ಗಾದೆ ಪಾತೆರಲು.

ಮಾರಿ ಎಡ್ಡೆ ವಿಚಾರಲುಂಡು ಅವಿನ ಮಾತ ನಮ್ಮ ಅಕಲಿಗೆ ತೆರಿಪಾದ ಕೊರ್ದು ಅಕಲು ಅಕಲ ಸಂತತಿಗೆ ತೆರಿಪಾದ ನಮ್ಮ ತುಳುನು ಒರಿಪು ನಂಚಿನ ಬೇಲೆನು ನಮ್ಮ ಮಲ್ಪೋಡು ನಮ್ಮ ಅಜ್ಜರು ಪಿಜ್ಜರು ಒಂಜಿ ಪಾತೆರ ಪನೊಂದು ಇತ್ತರು ನಿಕಲು ಕೇಂದುಪ್ಪರು ಮರಿ ತುಚ್ಚಿಂದ ಮರ್ದುಂಡಿಗೆ ಅರಿ ತುಚ್ಚಿಂದ ಮರ್ದಿಜ್ಜಿಗೆ ಪನ್ಪಿನ ಒಂಜಿ ಪಾತ್ರ ನಿಕಲು ಕೇಂದುಪ್ಪರು ನರಮಾಣ್ಯನು ಜೀವ ಜಂತುಲಿನ ಪುಟ್ಟಾಯಿನ ದೇವರು ಬಡವು ಪನ್ಪಿನೇನು ಬಂಜಿಗೆ ಪಾಡ್ದು ಬುಡಿಯರು ಈ ಬಡವು ಪನ್ಪಿನ ನಮ್ಮನ್ನು ಮಾತ ಏಸಲ ಕಟ್ಟಾಡು ಒಪ್ಪುವರ ತನಿಕಲು ದಾಯದ ಪಂಡಂಡ ಕಾಂಡಲಕ್ಕುವ ನಮ್ಮ ಚಾಪರ್ಪ ಗಟ್ಟಿ ತಿನ್ಪ ಕಂಜನಗು ಬೆಂಜನ ಪಾಡ್ದು ತಿನ್ಪ ಆಂಡ್ ಒಂಜಿ ಗಂಟೆಗ ಅನಗ ಇಜಿಂದ ಒಂತೆ ಪೊರ್ತ ಅನಗ ನಮಕ್ಕೆ ಬಡ ಅಪ್ಪುಡು ಬಡ ಅನಗ ಬಂಜಿರ ಪುರಿ ದಾದ ಪನ್ಪುಡು ದಾದಾಂಡಲೆ ಎನ್ನ ಬಂಜಿಗೆ ಪಾಡಿಜಿನ ಅನ್ ಸೈಪ್ಪಂದು ಪನ್ಪುಜ ಒಂಜಿ ಗಂಟೆ ಅದು ಒಂಜಿ ವೇಳೆ ಮೂಜಿ ಗಂಟೆ ಆಂಡ ನಮ ಇಂಚ ಪನ್ಪ ಬಡವುಡು ಎನ್ನ ಬಂಜಿದ ಪುರಿ ಸೈತುಂಡು ಮಾರ್ರೆ ಎಂದು ಪನ್ಪ ಪನ್ಪನ ಇಜ್ಜ ಅಂಚ ಬಂಜಿದ ಪುರಿ ಪಾತಿರುಳು ಬಯ್ಯಗ ಚಾಪರ್ಪ ರಾತ್ರಿಗೆ ತಿನ್ಪ ಇಂಚ ಕಾಂಡೇರ್ದು ಬಯ್ಯ ಮುಟ್ಟ ನಮ್ಮ ಬಡವದ ಕತೆ ಸಾಗೊಂದೇ ಪೋಪುಡು ಇಂಚ ನಮ್ಮ ಪೂರ್ವಜರು ಬಡವದ ತಾದಿನ ನಾಡೋ ಎಂದು ಪೋನಗ ಅಕಳಿಗೆ ಕಾಡು ತಿಕ್ಕುಂಡುಗೆ ಕಡಲು ತಿಕ್ಕುಂಡುಗೆ ಮಣ್ಣು ತಿಕ್ಕುಂಡುಗೆ ಕಾಡಿಗೆ ಪೊಗ್ಗಿನ ನಮ್ಮ ಪೂರ್ವಜ ದಾದಮಂತೆ ಕಾಡದ ಮುರ್ಗೊಲಿನ ತುಯೇ ಬೋಂಟೆ ಮಲ್ಪೆರೆ ಸುರುಮಲ್ತೆ ಐದು ಬಕ್ಕ ದಾದಮಂತೆ ಕಾಡಿಡಿತ್ತಿನ ಮರಕ್ಲಿನ ಪೂರ ಕಡ್ಬಾಯೆ ಪಜ್ಜಿ ತಿನ್ಪಿನಾಯಿ ಕಾಯಾದು ಬೇಯ್ಪಾದ ತಿನ್ನೀರ ಸುರುಮಲ್ತೆ ನಾರಾಯಿಗು ಒಂತೆ ರುಚಿ ಪತ್ತಂಡು ಕಡಲಿಗೆ ಪೋಯೆ ಕಡಲಿಡು ದಾದಮಂತೆ ಕಡಲಿಗೆ ಜತ್ತೆ ನೀರ್ದ ಬೋಂಟೆ ಮಲ್ತೆ ಮಣ್ಣನು ತುಯೇ ಮಣ್ಣಿಡು ಪೊರ್ಬಿಯೇ ಮಣ್ಣುದ ಒಸರಾಪಿನ ಅಸರನ ನಾಡು ಪತ್ತಿಯೇ ಬೆನ್ನಿ ಬುಳೆಯ ಸಾಗೋಳಿ ಮಲ್ತದು ನಮಕೋಸ್ಕರ ಅರಿನ ನಾಡು ಪತ್ತಿಯೇ ಎನ್ನ ಪೊಪ್ಪ ಏ ಪಲ ಪನಿಯರಂಡು ಯಾನಿ ಎಲ್ಲೆಪ್ಪನಗನೇ ಪನಿಯರಂಡು ಒಂಜಿ ನುಪ್ಪುದ ಪರೇಲು ಮೀನು ತೀರ್ತು ಬೂರುಂಡ ಅವೇನು ದೆತ್ತದು ಕಣ್ಣಿಗೆ ಮುಟ್ಟಾದು ತಪ್ಪಾಂಡು ಪಂದತಿಲ್ಲ ಬಟ್ಟಲಡು ಎಚ್ಚ ಪೊರ್ತು ನುಪ್ಪು ದೀದು ಕಾಪಾ ಉರ್ಚಿ ನುಪ್ಪು ನಮ ಕಾಪಾಯರೆ ಬಲ್ಲಿ ಅವು ನಮ್ಮನ್ನು ಕಾಪಾಂಡ ಅರಿ ತುಚ್ಚುಂಡುಗೆ ಗೊತ್ತಾಡೈತೆ ಅರಿ ತುಚ್ಚುಂಡು ಪಂಡ ನಮಕು ಬಡಪೊತ್ತು ಬರ್ಪುಂಡು ನಟ್ಟು ನಂಚಿನ ಕಾಲ ಬರ್ಪುಂಡು ಅರಿನಿ ಏಪಲ ಅವಮಾನ ಮಲ್ಪೆರೆ ಬಲ್ಲಿ ಪಂಪಿನ ವಿಚಾರ ಅಪ್ಪಗನೆ ಮರಿ ತುಚ್ಚುನ ಮರ್ದಿತ್ತನು ನಾಟ್ಯ ವೈದ್ಯರಿತ್ತಿರು ತುಂಬದ ಕಾಲೋಡು ಇತ್ತಲ ವೈಜ್ಞಾನಿಕತೆ ತುಂಬರಿದು ಉಚ್ಚು ಚುಚ್ಚಿಂಡ ಬದುಕುನಕಲು ಉಲ್ಲೇರು ಆಂಡ ಅರಿ ತುಚ್ಚಿನಕ್ಕುಲು ಬಾಳು ದಿನ ಉದಾರ್ಮೆ ಭಾರಿ ಕಮ್ಮಿ ಉಂಡು ಒಂದು ಮಾತ ಯಾನು ಮುಲ್ಪ ದಾಯ ಪಂಡೆ ಅಂದ ಪಂಡ ನಮ್ಮ ಒಂಜಿ ಪದ್ರಾಡು ತಿಂಗಳುಡು ಆಟಿ ತಿಂಗಳು ಪಂಪಿನ ಈ ಒಂಜಿ ಕಾಲೋಡು ನಮಕೊಂತೆ ಬಡಪತ್ತಿತ್ತನಿಗೆ ದಾಯಂದು ಪಣಂಡ ಹಳ್ಳಿ ಜೀವನನು ನಮ್ಮೊಂದಿತ್ತಿನ ಕಾಲ ಅಪಗ ಬೆನ್ನಿ ಸಾಗೋಳಿನ ನಮ್ಮೊಂದಿತ್ತಿನ ಕಾಲದ ಅಪಗ ಕೀರು ಕಟ್ಟದ ಬರ್ಸ ಬನ್ನಗ ಒಂತೆ ಉತ್ಪತ್ತಿ ಕಮ್ಮಿ ಇತ್ತನಿಗೆ ಈ ಆಟಿಡ ನಮ್ಮ ದಾದ ಮಲ್ತೊಂದಿತ್ತ ಆಟಿದ ಪುರ್ತದ ವಿಶೇಷತೆ ದಾನೆ ಆಟಿಡು ದಾದ ಮಾತ ಗಾದಿಲಿನ ಮೊಡೆತಿರು ಆಟಿಡು ನಮ್ಮ ದಾದ ಮಾತ ಗೊಬ್ಬೊಂದಿತ್ತ ಆಟಿಡು ನಮ್ಮ ದಾದ ಮಾತ ತಿನ್ನೊಂದಿತ್ತ ಆಟಿಗಳೆಂಜೆಯರು ಒಂದು ಮಾತ ವಿಷಯ ಪನ್ನೇರೆ ಯಾನ್ ಈತ ಪೂರ ಪ್ರಸ್ತಾಪ ಮಲ್ಪೊಡಾಂಡು ನಮ್ಮ ತುಳುನಾಡದ ತುಳುವೆರೆಗು ರಡ್ಡೇ ಕಾಲಗೆ ಆಟಿರ್ದು ಬೊಕ್ಕ ಅರೆಗಾಲ ಮಾಯಿರ್ದು ಬೊಕ್ಕ ಮರಿಯಾಲ ತುಳುವೆರ್ನ ತಿಂಗೊಲಾಯ್ನಂಚಿನ ಪಗ್ಗು ಬೇಸ್ಯಾ ಕಾರ್ತೆಲ್ ಆಟಿ ಸೋಣ ನಿರ್ನಾಲ್ ಬೊಂತೆಲ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಇಂಚ ಪದ್ರಾಡು ತಿಂಗಳುಡು ಆಟಿಗು ವಿಶೇಷ ಮಾನದಿಗೆ ಉಂಡು ಆಟಿ ಆಡೋಂದು ಪೋಪುಂಡು ಸೋನ ಓಡೋಂದು ಪೋಪುಂಡು ಆಟಿ ಆನೆದಲಕ ಪೋಪುಂಡು ಸೋನ ಕುದುರೆದಲಕ ಪೋಪುಂಡು ಆಟಿಡು ಎಚ್ಚ ಎಡ್ಡಕ್ಕೆ ಕಾರ್ಯಮತ ನಡಪುಜಿ ಕೀರು ಕಟ್ಟದು ಬರ್ಸ ಬರೋಂದು ಪುಂಡು ಅಂಚಾದು ಆಟಿಡು ಎಚ್ಚ ಬೇಲೆ ಆವಂದು ನೆರೆದಾದ್ರ ಆಟಿ ಆನೆದಲಕ ಪೋಪುಂಡಿಗೆ ಸೋನೋಡು ಎಡ್ಡೆಡ್ಡ ಕೆಲಸ ಲಾಪುಂಡು ಪರ್ಬೋಲಾಪುಂಡು ಬಯಕೆ ಲಾಪುಂಡು ಮದ್ಮೆ ಲಾಪುಂಡು ಇಂಚ ಪೂರ ಆನಗ ಸೋನ ಓಡೊಂದು ಪೋಪುಂಡು ಒಂದು ಪಂಪೆರು ಆಟಿ ಅನಿಷ್ಟದ ತಿಂಗಳು ಆಟಿ ಸೈತಿನಕಲಿ ತಿಂಗಳು ಬಡಪತ್ತದ ತಿಂಗಳು ಇಂಚ ದಾಯ ಪಂಡ ಯಾನ್ ಇತ್ತೇನೆ ಪಂಡೆ ಹಳ್ಳಿದ ಜೀವನ ಆಯ್ನೆಟ್ಟು ಇಂಚ ಒಂದು ಆ ಒಂದಿತ್ತೇನೆ ಪಂಡ ಉತ್ಪತ್ತಿ ಕಮ್ಮಿ ಇತ್ತಂಡ ಪಂಪಿನಂಚಿನ ವಿಚಾರ.

ಈ ನರಮಾಣ್ಯಗ ತೊಡುಬಡವು ಅಂಗ ಅಂಗಮೆ ಪುಟ್ಟುರ್ದು ನಟ್ಟೊಂದು ಬೈದಿನ ಅವ್ಗೆ ಅಟ್ಟಡು ಅರಿ ಕಾಲಿಯಾಯಿನಂಚಿನ ಪೊರ್ತುಡು ರಾಗಿನ ಕಂತದ ಕಡೆದು ಕುಂದಾದ ಮಣ್ಣಿಯ ಗಂಜಿನ ಪರೋಂದಿತ್ತಿನ ಕಾಲ ಗುಡ್ಡೆಗೆ ಪೋದು ಕೇನೆದ ಕಂಡೆನ ಗರ್ತದು ಅಂತ ಇಲ್ಲಡ ಕಂತು ದೆಕ್ಕದು ಅರಿ ಪಾಡ್ದು ಪುಂಡಿ ಕಡೆದು ಐ ಕೊಂಚ ಅರೆಪ್ಪು ಪಾಡ್ದು ಅವು ಅಂಗಗ್ಲಾವೊಂದಿತ್ತನಿಗೆ ಬಡವುಗ್ಲಾವೊಂದಿತ್ತನಿಗೆ ಬಂದು ಅವಿನ ತಿನ್ನೊಂದಿತ್ತರಿಗೆ ಸೇವದ ಚಟ್ನಿ ತಿಮರದ ಚಟ್ನಿ ಪುನರೆ ಪುಳಿತ ಚಟ್ನಿ ಪೆಲಕಾಯಿ ಪೆಜಕಾಯ್ದ ಉಪ್ಪಡ ಪಚ್ಚಿಲು ಅರ್ತಿಕಾಯಿ ನೆಲ್ಲಿಕಾಯಿ ಕರಂಡೆ ಪುಳಿ ಅಂಚನೆ ದಾರೆ ಪುಳಿ ತಜಂಕ್ ಅಂಬಡ ಕಾಮಟೆ ಇಂಚ ಪೂರ ತೌತೆ ತೆಕ್ಕರೆದ ಉಪ್ಪಾಡು ಒಂದೇನು ಮಾತ ತೆನಸ ಅದ ಗಳಸೊಂದಿತ್ತರಿಗೆ ಬಾರದ ಪೂಂಬೆದ ಕಜಿಪುಲ್ಲ ಗಳಸೊಂದಿತ್ತರಿಗೆ ದಯಪಂಡ ಆರೋಗ್ಯದ ದಿಟ್ಟಿಡು ಬಾರದ ಪೂಂಬೆದ ಕಜಪು ಬಾರಿ ಎಡ್ಡೆಗೆ ನೆಟ್ಟು ನಾಟಿ ಮರ್ದದ ಅಂಶ ಮಸ್ತುಂಡೆ.

ಆಯ್ಕ ತಾರಾಯಿದ ಮೆಂತದ ಗಂಜಿ ಬೆಲ್ಲ ಪಾಡ್ದು ತಿಂಪಿನ ಒಂದು ಕ್ರಮ ಮಾತರೆಗಳ ಗೊತ್ತಿತ್ತಿನ. ಇಟ್ಟ ಆಟಿದ ಕ್ರಮಕುಲುದಾದ ಆಟಿ ಅಮಾಸ್ಯದ ನಮ್ಮ ಕಾಯರ್ದ ಕಂಡುಗು ಕಾಯರ್ದ ಕೋಲುನು ಉರುವೆರು ಔದಾಯಲ್ ಪಂಡಂಡ ಈ ಪಕ್ಕಿ ಪರಣೆಲು ಮುರ್ಗೋಲು ಕ್ರಿಮಿಕೀಟಲು ಮಾತ ಮಲ್ತಿನ ಬುಳೇನು ನಾಶ ಮಲ್ಪುವಗೆ ನಿಟ್ಟು ಕ್ರಿಮಿನಾಶಕದ ಒಂದು

ಆಟಿದ ತಿಳಿಲುಗು ಅತ್ತ ಪೊಲಿವು, ಸೋನದ ತಿಳಿಲುಗು ಸೊಂಟ ಪೊಲಿವು. ಐತ ಅರ್ಥದಾದ ಅನ್ಪಣ್ಣಿಡ ಆಟಿಡು ತಿಳಿಲು ಬತ್ತಿಂದ ಭೂಮಿ ಆದುರುಡು. ಭೂಮಿ ಆದ್ರನಾಗ ಕೈ ಪುಲ್ಲೆ ಆದ ಗುಜಿಲು ಗುಜಿಲು ಆದ ಐಟು ಬಾರು ಬತ್ತದು ಅರಿಮುಡಿ ಜಾಸ್ತಿ ಆದ ಅತ್ತ ಪೊಲಿ ಒಂದಿತ್ತನಿಗೆ. ಅವೆ ಸೋನುಡು ಮೀನಿ ತಿಳಿಲು ಬತ್ತಿನ ದಾದ ಒಂದಿತ್ತನ ಪಣ್ಣಿಂಡ ಕೈ ಪೊಟ್ಟೆ ಆದ ಕನ್ನೆ ಬತ್ತದು ಕೊರಲು ಕಮ್ಮಿ ಆದ ಮಾ ಅರಿ ಕಮ್ಮಿ ಆದ ಅನ್ನಾಗ ಬೆಂಪಿನಾಯನ ಸೊಂಟ ಪೊಲಿ ಒಂದಿತ್ತನಿಗೆ. ಬೆಂದು ಬೆಂದದೆ ಆಯನ ಸೊಂಟ ಪೊಲಿ ಒಂದಿತ್ತನಿಗೆ ಎಂದು ಪಂಪಿನ ಒಂಜಿ ವಿಚಾರ. ಆಟಿದ ಬಾಲೆ ತುಳುವ ಪೆಲಕಾಯ್ದ ಬೋಲೆದ ಲಕ್ಕ ಅಂದ ಪನಂತೇರ. ಆಟಿದ ಬಾಲೆ ಅನೆಪರಿಗೆ ಕೈಕು ತಿಕ್ಕುಜಿಗೆ ಜಾರುಂಡಿಗೆ ಐಕೊಂತೆ ಸೀಕ ಸಂಕಟ ಜಾಸ್ತಿ ಪನ್ಪಿನ ವಿಚಾರ. ಆಟಿದ ದೊಂಬುಗು ಆನೆದ ಬೆರಿಲಾಪುಡವುಗೆ ಪನ್ಪಿನ ಕೇಂದುಪ್ಪರ್. ಆಟಿದ ದೊಂಬುದ ಚಿಟಿ ಈ ಮುಟ್ಟು ಪೊಲ್ಲುನ ಚಮಗಾರಗು ಗೊತ್ತುಂಡಿಗೆ. ದಾಯೆಂದು ಪಂಡಿಂಡ ಅರೆಗಾಲುಡಾಯ ಮುಟ್ಟುದ ಚರ್ಮನು ನುಂಗೆರೆ ಪಾಂಡ ಆಟಿದ ಒಂಜಿ ದೊಂಬು ಬತ್ತುಂಡ ಆ ಮುಟ್ಟುದ ಚರ್ಮ ಎಡ್ಡೆ ಕಾಯೊಂದಿತ್ತನಿಗೆ ಅಂಚಾದ ಆಟಿದ ದೊಂಬು ಆತು ಚಿಟಿ ಪಂಪಿನಕ್ಕೆ ಈ ಗಾದೆನ ನಮ್ಮ ಮೊಡೆತಿರು ನಮ್ಮ ಪಿರಾಕು ದಕ್ಕುಳು. ಅಂಚನೆ ಆಟಿಡು ಮರ್ಮಾಲಿ ಇಲ್ಲಡಿತ್ತಂಡ ಮಾಮಿನ ಕಣ್ಣು ಕೂಡ ಉಂಡುಗೆ ಪಂಪಿನೊಂಜಿ ಗಾದೆನಕ್ಕೆ ಎಂದರೆ ಒಂದು ದಾಯಗಾತನ ಪಂಡ ವೈಜ್ಞಾನಿಕತೆಲ್ಲ ಉಂಡು ದಾಯ ಪಂಡ ಆಟಿ ಅನಿಷ್ಟ

ಅಂಚಿನ ಗಾದೆ ಅಂದ ಆಪಣೆ ದಾಯ ಪಂಡಿಂಡ ಮಣ್ಣು ಸತ್ವಾಪಿನ ಕಾಲ ಆಯ್ತು ಆಯುರ್ವೇದದ ಅಂಶ ದಿಂದಿರುಪುಂಡು ಪಂಡೆ ದಾಯ ಪಂಡ ನಾ ನಕ್ಕುರು ಸಪೂರ ಜೀವಿ ರೈತನ ಮಿತ್ರ ಪಾಪ ಅವುಲ ಆ ಪೊರ್ತುಡು ಬಳಕೆ ಆಪುಂಡು ಅಪಗ ಅವು ಓದು ಮರಿಟ ಪೊಣ್ಣುಕೆ ಎಂದು ಪಂಪಿನ ವಿಚಾರುಡು ಈ ಗಾದೆನ ಮೊಡೆ ತುಪ್ಪೇರು ಪಂಪಿನ ವಿಚಾರ ಆಟಿಡು ಬೊಕದಾದ ಮಲ್ಪೇರು ಪಂಡಿಂಡ ಆಟಿದ ನಮ್ಮ ಆಟಿದ ಗೊಬ್ಬುಲಿನ ತುಯರೆ ಪೋಕ ಆಟಿದ ಗೊಬ್ಬುಲು ದಾದ ಮತ ಗೊಬ್ಬೇರು ಆಟಿಡು ನೀರ ಬೋಂಟೆ ಮಲ್ಪೇರು ಅಟ್ಟೊಡಿತ್ತಿನ ಚೆನ್ನೆ ಮಣೆಯಿಂದ ಎಪ್ಪೇರು ಚೆನ್ನೆ ಮಣೆ ಮಾತ ಇತ್ತ ಜೋಕ್ಲೆ ಗೊತ್ತುಪ್ಪಂದು ಅಂಡ ಕೆಲವು ಆಟಿಡೊಂಜಿ ದಿನ ಕೆಸರುಡೊಂಜಿ ಗೊಬ್ಬು ಇಂಚಿನ ಮಾತ ಕಾರ್ಯಕ್ರಮ ಉಂಟು ಇಂಚಿನೊಂಜಿ ಗೊಬ್ಬುಲಿನ ಮಲ್ಪೇರು ಆ ಈ ಚೆನ್ನೆ ಮಣೆ ಅರಸಾಟ ಅಂತ ಪನ್ಪೇರು ಗುರಿ ಗುಂಜಿಕಾಯಿ ಪೊಂಗರದ ಕಾಯಿ ಮಂಜೊಟ್ಟಿ ಕಾಯಿಡು ದಿನ ಗೊಬ್ಬೇರು ನೆಟ್ಟು ಪದ್ನಾಲ್ಕು ಕೋಣೆ ಎಪ್ಪುಂಡು ಅರಸು ಪೆರದಾನಿ ಪುಯಿಂಕೆ ಉಪ್ಪೆ ಅರಸುಗು ಆಜಿ ಇಲ್ಲ ಪೆರದಾನಿಗು ನಾಲಿ ಇಲ್ಲ ಅಂಚನೆ ಪುಯಿಂಕಗು ನಾಲಿ ಇಲ್ಲ ಒಪ್ಪುಡು ಉಂದೇನು ಮೆಗ್ದಿಪಲ್ಲಿ ಬೊಕ್ಕ ಕಂಡನಿ ಬೊಡದಿ ಮಾತ ಗೊಬ್ಬರೆ ಬಲ್ಲಿ ಪನ್ಪಿನ ನಮ್ಮ ಸತ್ಯಮಹಾಪುರತ ಸಿರಿತ ಅಬ್ಬಗಾರಗದ ಕಥೆಟ ನಿಗ್ಲೆಗು ತಿರಿದು ಬರ್ಪೋದು ನೆಟ್ಟೆ ಅನ್ನ ಅಬ್ಬಗಾರಗದ ಕತೆ ಪನೇರ ಪೂಜೆ ಐಕ ಪಣ್ಣಿ ಗೊತ್ತಿತ್ತಿ ನಕಲು ಆಯ್ನಾಥ ವಿಚಾರಲಿನ ತಿರಿದು ನಿಕಲ ಜೋಕ್ಲಿಗ ಆ ಕತೆ ಕ್ಲೀನ ನಿಕಲು ತೆರಿಪಾಲೆ ಪನ್ಪಿನ ಇತ್ತೆ ಅನ್ನ ಆಟಿ ಕಳಂಜನ ಬಗ್ಗೆ ಅಂತೆ ಪಾತಿರುವೆ ಆಡ ಆಡ ಆಡೊಂದು ಆಟಿ ಕಳಂಜಿ ಭೂಮಿಗೆ ಬರ್ಪೆಗೆ ಆಟಿ ಕಳಂಜೆ ಒಲ್ತು ಬತ್ತೆ ಐ ಏರು ಐ ದಾದ ಮಲ್ತೆ ಪನ್ಪಿನ ವಿಚಾರ ಬಣ್ಣಗ ಕೆಲವು ಪಾರ್ದ ನೋಡು ನಮಗೆ ತೆರೆಯುಂಡು ಕಳಂಜ ಕಳಂಜ ಕಳಂಜೇನೋ ಏರ್ನ ಮಗನೇ ಕಳಂಜೋ ಮಾಯಾಂತರಸು ಮಗೆ ಕಳಂಜೆ ಸುಖತ ಮಾನ್ಯಾಂಡೆ ಕಳಂಜೆ ಅಮ್ಮೆ ಬಿರ್ಮೇರ ಕಳಂಜೆ ಅಪ್ಪೆ ಮಾಕಾಳಿ ಪತ್ತ ಕಾಲಾಂಡೆ ಕಳಂಜ ಪದ್ನಾಜಿ ಪ್ರಾಯೋಡು ಆಟಿದ ತಿಂಗಳುಡು ಕಳಂಜೆ ಮಲೆಯದು ಬತ್ತಿನಾಯಿ ಆಟಿ ಕಳಂಜಿಗೆ ಪಂಪಿನೊಂದು ವಿಚಾರ ನಮ್ಮ ತುಳುನಾಡದ ಆದಿ ದೈವ ನಾಗ ಬೆಮ್ಮೆರು ಗಂಧ ಪುರ್ಸಾದ ಪೂಜೊಂದುಪ್ಪನಗೊಂದು ಕಾಯದಂಚಿನ ಅಂಶಾರಿಗೆ ತಿಕ್ಕನ ದಾರವಿನ ದಕ್ಕಿಯರಿಗೆ ಐಟು ಊದಿತು ಬತ್ತಿನಾಯಿನಿ ಕಳಂಜೆಗೆ ನಮ್ಮ ಜನಪದ ನಂಬಿಕೆದ ಪ್ರಕಾರ ಇಸರ ದೇವಿರು ಬಲಕಾರದ ಉಂಗುಸ್ತುಡು ಉದಿತ್ ಬನ್ನಗ ನಮ್ಮ ಭೂಲೋಕುಡು ಅರ್ನ ಗಣಕುಲು ಆರಬಾರ ತೂವೊಂದುಲ್ಲ ನಾ ಇಜ್ಜನ ಬಂದು ತೂದು ಬರೆಯರೆ ಈ ಆಟಿಕಲಿಂಜನ ಸೃಷ್ಟಿ ಮಲ್ತಿರಿಗೆ ಪಂಪಿನ ವಿಚಾರನ ಬರ್ಪುಂಡು ಬೊಕ ದೈವ ದೇವಿರು ಇಜ್ಜಾನಿನ ಪೊರ್ತುಡು ಭೂಲೋಕುಡು ಸೀತ ಸಂಕಟ ಬರ್ಪುಂಡು ಐಕಾದ ಮಿತ್ತ ಮೀರಿದ ದೇವರ್ಕಳೆರು ಆಟಿಕಳಂಜನ ಕಡಪುರಿಯರು ಪನ್ಪಿನ ನಂಬಿಕೆಳ ಉಂಡು ಮಾಂತ್ರಿಕ ಶಕ್ತಿಯಾದ ಆಟಿಕಳಂಜೆ ಮುಲ್ಪ ಉಪ್ಪೆ ಆಟಿಕಳಂಜೆ ಬತ್ತದು ಓಲುಪ್ಪೆ ಆಟಿಡ ಮುಪ್ಪದಿನ ಕಳಂಜೆ ಮಾಮಿನ ಇಲ್ಲಾಡು ಸೋನುಡು ಮುಪ್ಪದಿನ ಕಳಂಜೆ ಮಾಮಿನ ಮಗಲ್ನ ಇಲ್ಲಾಡು ಮಾರಿ ಕಳಪೇನೋ ಕಳಂಜೆ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಆತ್ಮೀಯರೇ, ದೇವರನ್ನು ಭಕ್ತಿಪೂರ್ವಕವಾಗಿ ಸ್ತುತಿಸುವುದಕ್ಕೆ ಭಜನೆ ಎಂದು ಹೇಳುತ್ತಾರೆ. ಅನೇಕರು ಅನೇಕ ರೀತಿಯಲ್ಲಿ ದೇವರನ್ನು ಭಜಿಸುತ್ತಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಸಂಬಂಧಪಟ್ಟದ್ದು. ಇದೀಗ ನಿಮ್ಮ ಮುಂದೆ ಯಕ್ಷ ಭಜನೆ ಎಂಬ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಯಕ್ಷ ಭಜನೆ ಎಂದರೆ ದೇವರ ಭಜನೆಯನ್ನು ಯಕ್ಷಗಾನೀಯ ಶೈಲಿಯಲ್ಲಿ

0: ಆತ್ಮೀಯರೇ, ಈ ಯಕ್ಷಭಜನೆ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದವರು ಸಂಪತ್ ಎಸ್ ಬಾಬು ಹಾಗೂ ಬಳಗ. ಇದರಲ್ಲಿ ಭಾಗವತಿಕೆಯಲ್ಲಿ ನಮ್ಮೊಂದಿಗಿದ್ದವರು ಸಂಪತ್ ಎಸ್ ಬಾಬು ಹೊಸಬೆಟ್ಟು, ಚೆಂಡೆಯಲ್ಲಿ ಶ್ರೀ ವೇದವ್ಯಾಸರಾವು ಕುತ್ತೆತ್ತೂರು, ಮದ್ದಳೆಯಲ್ಲಿ ಶ್ರೀ ಶೈವಿನಿ ಶೆಟ್ಟಿಗಾರ್ ಸುರತ್ಕಲ್ ಹಾಗೂ ಚಕ್ರತಾಳದಲ್ಲಿ ಶ್ರೀ ಶ್ರೀಕಾಂತರಾವು ಕುತ್ತೆತ್ತೂರು.
1: Radio Sarang 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 5ನೇ ಕಂತು.
1: ಏನು ಮಾಡಿದ್ರೆ
2: ಮಾರಿ ಸಂತಾನಗಳು ಒಬ್ಬೊಬ್ಬರೇ ನೂರು ನೂರು ಮಂದಿ ತಿನ್ನುವುದನ್ನು ತಿನ್ನುತ್ತಾರೆ. ಕೆಲಸಕ್ಕಾಗದ ಪಾಪಿಗಳು ನಮ್ಮ ಮೇಲೆ ಮಲ್ಲಯುದ್ಧಕ್ಕೆ ಬಂದರು. ಮಲ್ಲಯುದ್ಧವನ್ನು ಕಾಣಬೇಕು ಅಂತ ಗೊತ್ತಿದೆ. ಒಬ್ಬ ಬಿದ್ದ, ಮತ್ತೊಬ್ಬನು ಬಿದ್ದ, ಇಬ್ಬರು ಶತ್ರು.
1: ಏನು ಮಾಡಿತ್ತು
2: ಆನೆ ಮತ್ತೇರಿ ಮತ ತುಂಬಿ ಬರುತ್ತಿರುವ ಮತದಾನಿಗೆ ನನ್ನ ಪದದಿಂದ ಮದೇದೆ. ಆನೆ ಸಾಯ್ತು.
1: ಏನಾದರೂ ಹೇಳಿದರೆ ನಿನ್ನ ಹಲ್ಲು ತೆಗೆದೇನು.

ಸಾರ್ವಜನಿಕ ಲೋಕದಲ್ಲಿ ಬದುಕಿಲ್ಲ. ನಮ್ಮ ಅವತರಣದ ಉದ್ದೇಶವೇ ಧರ್ಮಸ್ಥಾಪನೆ. ಯಾರೇ ಆಗಲಿ ಎತ್ತರದ ಪೀಠದಲ್ಲಿ ಕುಳಿತರೆ ಸಾಲದು, ಕುಳಿತ ನಂತರ ಅವ ಧರ್ಮಯುಕ್ತವಾದ ಕರ್ಮವನ್ನೇ ಸಗಬೇಕು. ನಮಗೆ ನಾವು ಯುವಕರಿದ್ದೇವೆ, ಈ ಸಲ ಮೇಲೆ ಕೂತುಕೊಳ್ಳುತ್ತೇವೆ, ಆರ್ಯಾವರ್ತದ ಪರಂಪರೆ ಬದಲಿಸ್ತೇವೆ ಅಂತ ಕೂತವನಿಗೆ ಆಗುವ ಗತಿ ಕಂಸನ ಗತಿ. ಅವನ ಮುಂದೆ ನಮ್ಮಂತವರು ಯಾರಾದ್ರೂ ಹುಟ್ಟಿಕೊಳ್ತಾರೆ ಅವನನ್ನು ಎಳೆದು ಹಾಕಲಿಕ್ಕೆ. ಹಾಗಾದ ಕಾರಣ ಕಂಸನನ್ನು ಕೊಂದ ನಾವು ಪೀಠವನ್ನು ಅಪೇಕ್ಷಿಸುವುದಲ್ಲ. ಏನಿದ್ದರೂ ನಮಗೆ ಕೇಂದ್ರ ಸ್ಥಾನದಲ್ಲಿ ಇರುವಂತಹದ್ದು ಈ ಮಥುರಾವಣಿ. ಏನಿದ್ರು ಕೇಂದ್ರದ ಪೀಠದಲ್ಲಿ ನಾಲ್ಕು ತಲೆ ಕೂದಲಾದರೂ ಬಿಳಿಯಾದವರೇ ಕೂತುಕೊಳ್ಳಬೇಕು. ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದೂ ಇಲ್ಲ. ಆದ್ದರಿಂದಲೇ ಹೊಣೆಗಾರಿಕೆ ಹೊತ್ತಂತಹ ಹಿರಿಯರಾದ ಉಗ್ರಸೇನರನ್ನು ಪೀಠಕ್ಕೇರಿಸುವ, ಬಂಧಿತರಾದ ನಮ್ಮ ಬಂಧುಗಳನ್ನು ತಂದೆ ತಾಯಂದಿರನ್ನು ಬಂಧಮುಕ್ತಗೊಳಿಸುವ, ಮುಂದೆ ಲೋಕಹಿತದ ಚಿಂತನೆಗೆ ತೊಡಗುವ

ಚಕ್ರವ್ಯೂಹವನ್ನು ಭೇದಿಸಿ ಬರ್ತೇನೆ, ಜಯಲರನನ್ನೇ ಒಲಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಆಶೀರ್ವಾದವನ್ನು ಧ್ರುವವಿಳ್ಯವನ್ನು ಪಡೆದು ಬರೀತೇನೆ. ರಣಕ್ಷೇತ್ರವನ್ನು ಸೇರುವ ಪೂರ್ವದಲ್ಲಿ ಮುಂದುವರಿಯುವುದು ಸರಿಯಾಗ್ತದೋ? ಅದಕ್ಕಾಗಿ ಜ್ಞಾನ

ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಿದ್ರೆ ಗುರು ಹಿರಿಯರ ಆಶೀರ್ವಾದ ಅತ್ಯಗತ್ಯ. ದೊಡ್ಡಪ್ಪನ ಆಶೀರ್ವಾದ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ ಇಷ್ಟೇ ಸಾಕಿ ಎನ್ನುವ ಹಾಗೆ ಯೋಚಿಸಿದ್ರೆ ಖಂಡಿತ ಸಾಲದು. ನವ ಮಾಸಗಳವರೆಗೆ ತನ್ನುದರದಲ್ಲಿರಿಸಿ ಹತ್ತನೇ ತಿಂಗಳಲ್ಲಿ ಹೆತ್ತು ಈ ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟಂತಹ ನನ್ನ ಲಾಲನೆ ಪಾಲನೆ ಮಾಡಿದಂತಹ ನನ್ನ ಹೆತ್ತವ್ಯ ಸುಭದ್ರಾ ಮಾತೆ. ಅವಳಲ್ಲೊಂದು ಮಾತನ್ನು ಹೇಳದೆ ಹೋದ್ರೆ ರಣಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಮಾತು ಹೇಳುವ ವ್ಯವಧಾನವು ಅಭಿಮಾನಿಗಿಲ್ಲವಲ್ಲ ಎನ್ನುವ ಹಾಗೆ ಕಣ್ಣೀರು ಕರೆದ್ರೆ ಅದೇ ನನ್ನ ಪಾಲಿಗೆ ಶಾಪವಾಗಿ ಪರಿಣಮಿಸಿತು. ಮನೆಯಿಂದ ಹೊರಗೆ ಹೋಗುವಂತಹ ಮಗನೊಬ್ಬ ಯಾರಲ್ಲಿ ಒಂದು ಮಾತನ್ನು ಹೇಳದೇ ಇದ್ರೂ ತೊಂದರೆ ಇಲ್ಲ, ಹೆತ್ತ ತಾಯಿಯಲ್ಲಿ ಹೇಳಿ ಹೋದ ಅಂತ ಆದ್ರೆ ಕಾರ್ಯದಲ್ಲಿ ಯಶೋವಂತನಾಗ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೆತ್ತವೆಯ ಚಿತ್ತವನ್ನು ನೋಯಿಸುವುದಕ್ಕೆ ನನ್ನ ಮನಸ್ಸು ಇಷ್ಟಪಡುವುದಿಲ್ಲ. ಹಾಗಾಗಿಯೇ ಮಾತೆಯ ಅಂತಃಪುರಕ್ಕೆ ತೆರಳಿ ವಿನಯದಿಂದ ವಿಷಯವನ್ನು ಅರುಹಿ ಆ ಬಳಿಕ ಕಾರ್ಯವನ್ನು ಮುಖ್ಯ

0: ಶಿವಕುಮಾರ ಜನನಿ, ಕಣ್ಣು ಬಿಟ್ಟು ನಾನು ನೋಡುತ್ತಾ ಇದ್ದೇನೆ. ಅಡಿಯಿಂದ ಮುಡಿಯವರಿಗೆ ನೋಡುತ್ತಾ ಇದ್ರೆ ವೀರ ಕಸೆಯನ್ನು ಉಟ್ಟುಕೊಂಡಿದ್ದೀಯ, ಜಟ್ಟಿ ಚಲ್ಲಣವನ್ನು ಬಿಗಿದಿದ್ದೀಯ, ಸೀಸದ ಕವಚವನ್ನು ಅವಚಿಕೊಂಡಿದ್ದೀಯ, ಶಿರಸ್ತ್ರಾಣವನ್ನು ಧರಿಸಿಕೊಂಡಿದ್ದಿ, ಕೈಯಲ್ಲಿ ಬಿಲ್ವಾಣಗಳನ್ನು ಧರಿಸಿಕೊಂಡಿದ್ದಿ. ಅತ್ತ ಕಡೆಯಿಂದ ನೋಡಿದ್ರೆ ರಥವು ಆಯುಧಗಳಿಂದ ತುಂಬಿಕೊಂಡಿದೆ, ಕುದುರೆಯು ಒಂಟಿ ಕಾಲನ್ನು ನಿಂತುಕೊಂಡಿದೆ. ಒಡೆಯನ ಅಪ್ಪಣೆ ತನ್ನ ಪಾಲಿಗೆ ಎಷ್ಟೊತ್ತಿಗಾದೀತು, ಹೀಗದು ಯೋಚನೆಯನ್ನು ಮಾಡುತ್ತಾ ಇದೆ. ಇದನ್ನೆಲ್ಲವನ್ನು ಗಮನಿಸಿದರೆ ನೀನು ಇಲ್ಲಿಗಾಗಿ ಬಂದವನಲ್ಲ, ಎಲ್ಲಿಗೋ ಹೋಗುವವನು ಇಲ್ಲಿಗೆ ಬಂದಿರುವೆ ಎನ್ನುವುದಷ್ಟನ್ನು ನಾನು ಗಮನಿಸಿಕೊಂಡಿದ್ದೇನೆ. ಆದ್ದರಿಂದ ಕೇಳ್ತೇನೆ ಮುದ್ದು, ಎತ್ತ ಗಮನ ನಿನ್ನದು, ಕೇಳು ನನ್ನ ಕಂದ.
1: ನಾನು ಹೊರಟ ವಿಚಾರ

0: ನನ್ನ ಮಾತುಗಳನ್ನು ಪ್ರೀತಿಯಿಂದ ಆಲಿಸಬೇಕು, ದಯೆಯಿಂದ ಪಾಲಿಸಬೇಕೆನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ತಾ ಇದ್ದೇನೆ ತಾಯಿ.
1: ಹೇಳು ಕುಮಾರ.
0: ಸಿಂಧೂರ ನಗರದ ಸಿಂಹಾಸನಕ್ಕಾಗಿ ನಮಗೂ ಕೌರವರಿಗೂ ಯುದ್ಧ ಆರಂಭವಾಗಿ
1: ಇಂದಿಗೆ 12 ದಿವಸಗಳ ಸಂದು

0: ಏಕಾಂತ ಮನವರು ಸೇರಿದಂತಹ ಕೌರವೇಶ್ವರ ನಮ್ಮ ಪಾಲಿಗೆ ಸೋಲು ಬರುವುದಕ್ಕೆ ಕಾರಣ ಆಚಾರ್ಯ ದ್ರೋಣರೇ ಎನ್ನುವ ಹಾಗೆ ಪರ್ಯಾಯವಾಗಿ ಗುರುಗಳನ್ನೇ ನಿಂದಿಸಿದನಂತೆ. ನಿನ್ನ ವಾಕ್ಯಗಳನ್ನು ಕೇಳಿದಂತಹ ಆಚಾರ್ಯ ದ್ರೋಣರು ಇಂದಿನ ದಿನ ವಿಶೇಷವಾದಂತಹ ಚಕ್ರವ್ಯೂಹವೊಂದನ್ನು ರಚಿಸಿದ್ದಾರೆ. ರಚಿಸಿದ್ದು ಮಾತ್ರವಲ್ಲ, ಇದನ್ನು ಭೇದಿಸುವಂತಹ ಸಮರ್ಥರು ಪಾಂಡವರ ಪಕ್ಷದಲ್ಲಿದ್ದರೆ ಬರಲೇ ಬರಲಿ ಎನ್ನುವ ಹಾಗೆ ಪಂತಾಹ್ವಾನವನ್ನು ನೀಡಿದ್ರು.
1: ಏನಾಯಿತು?
0: ದೊಡ್ಡ ತಂದೆಯರು ಕಣ್ಣೀರು ಸುರಿಸ್ತಾ ಇದ್ರು. ಅವರ ಸಮ್ಮುಖಕ್ಕೆ ಹೋದೆ, ಧೈರ್ಯೋಕ್ತಿಗಳನ್ನು ಹೇಳಿದೆ, ಹಿಂದಿನ ರಣವನ್ನು ಜಯಿಸಿ ಬರ್ತೇನೆ ಎನ್ನುವ ಹಾಗೆ ದೂರ ವೀಳ್ಯವನ್ನು ಪಡೆದು ತಮ್ಮ ಬಳಿಗೆ ಓಡೋಡಿಕೊಂಡು ಬರುವುದಕ್ಕೆ ಕಾರಣವಿದೆ ತಾಯಿ. ನೀನು ಆವಾಗವಾಗ ಎಚ್ಚರಿಸ್ತಾ ಇದ್ದವಳು. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಟ್ಟಿ ಅಲಗಾಡಬೇಕಿದ್ರೆ ಭಗವತ್ ಸಂಕಲ್ಪ ಬೇಕು ಎನ್ನುವ ಹಾಗೆ ಲೋಕಕ್ಕೂ ದೇವನು, ನನ್ನ ಮಾವನು, ನಿನ್ನ ಅಣ್ಣನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದ ನನಗೆ ಬೇಕೇ ಬೇಕು. ದೇವರ ಆಶೀರ್ವಾದವನ್ನು ಬೇಡಿಕೊಡುವ ಜೊತೆಯಲ್ಲಿ ಮಾತೆಯಾದಂತಹ ನೀನು ನನ್ನನ್ನು ಹರಸಿ ರಣಕ್ಷೇತ್ರಕ್ಕೆ ಕಳುಹಿಸಿಕೊಡುತ್ತಾಯೇ.

0: ವಿದ್ಯಾವಂತ, ಬುದ್ಧಿವಂತ, ಸಮರ್ಥ, ಎಲ್ಲವನ್ನು ತಿಳಿಯಬಲ್ಲವನು ಎಂಬುದಾಗಿ ನಾನು ಯೋಚನೆಯನ್ನು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ನೀರ ಮೇಲಿಟ್ಟ ಹೋಮದಂತೆ ಮಾಡಿಬಿಟ್ಟೆ. ಎಲ್ಲ ಕುಮಾರ,
1: ಯಾಕಮ್ಮ
0: ಯಾಕೆ ಮಗನೇ ನಿನಗಿಂತ ಬುದ್ಧಿವಂತ? ಇವತ್ತು ಯುದ್ಧರಂಗಕ್ಕೆ ಹೋಗಬೇಕು, ಗೆಲುವನ್ನು ಕಾಣಬೇಕು ಎಂಬ ಆಶಾಗೋಪುರವೊಂದನ್ನು ಕಟ್ಟಿಕೊಂಡು ನೀನು ಹೊರಟು ನಿಂತಿರುವೆಯಲ್ಲ.
1: ಹೌದು,
0: ನೀನು ಹೊರಟದ್ದು ಹೇಗಾಯಿತು ಗೊತ್ತಿ?
1: ಹೇಗಾಯಿತು?
0: ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಹೆಗ್ಗಡೆಯಂತೆ ಆಗಿಬಿಟ್ಟೆ. ಎಲ್ಲ ಕುಮಾರ,
1: ನಿನ್ನ ಮಗ ಬುದ್ಧಿವಂತ ತಾಯೇ?
0: ಹೇಗದಾಗುತ್ತದೆ ಹೇಳು. ಇಂದು ಆಚಾರ್ಯ ದ್ರೋಣರಸಗಿದಂತಹ ವ್ಯೂಹವನ್ನು ತಾನು ಭೇದಿಸಿ ಗೆಲುವನ್ನು ಕಾಣುತ್ತೇನೆ ಎಂಬುದಾಗಿ ಹೊರಟರದ್ದು ಸಾಧ್ಯವಾದೀತೆ ಎಂಬುದಕ್ಕೆ
1: ಸಾಧ್ಯವಾಗಲಿಕ್ಕೆ
0: ಯೋಚನೆಯನ್ನು ಮಾಡಬೇಡವೆ ಕುಮಾರ. ದೊಡ್ಡ ತಂದೆಯವರು ಆಶೀರ್ವದಿಸಿ ನಿನ್ನನ್ನು ಕಳುಹಿಸಿಕೊಟ್ಟಿರಬಹುದು, ಆದರೆ ಹೆತ್ತಪ್ಪೆ ನಾನು ಮಗನೇ. ನನ್ನ ಮನಸ್ಸಿನಲ್ಲಿ ಎಷ್ಟು ವೇದನೆ ಇದೆ, ನನಗೆಷ್ಟು ನೋವಾದೀತು, ಇದನ್ನೆಲ್ಲ ನೀನು ಹೇಗೆ ತಿಳಿಯಬಲ್ಲೆ? ಇದೋ ಅಲ್ಲಿರುವವರು ಯಾರು ಎಂಬುದನ್ನು ಸರಿಯಾಗಿ ಯೋಚನೆಯನ್ನು ಮಾಡು.
1: ಯಾರಿದ್ದ
0: ಆ ವ್ಯೂಹದಲ್ಲಿ? ಕರ್ಣ,

ಕುರುಕ್ಷೇತ್ರದಲ್ಲಿರುವಂತಹ ಒಬ್ಬೊಬ್ಬರ ಸಾಮರ್ಥ್ಯದ ಬಗ್ಗೆ ಪೆಟ್ಟೆತ್ತಿ ತೋರಿಸ್ತಾ ಇದೀಯ. ಅವರೆಲ್ಲರೂ ಸಮರ್ಥರು, ನಿನ್ನ ಮಗ ನಿರ್ವೀರ್ಯ ಎನ್ನುವ ಹಾಗೆ ಭಾವಿಸಿದ್ಯ. ಕರುಣಾದಿ ಸುಭಟಾವಳಿಯ ನಿಮ್ಮಿಷಾರ್ಥದಲ್ಲಿ ಬಡಿವೆ ಬಡಿವೆ ಬಡಿವೆ.

0: ಏನು ಮಗ ಇದು? ಮಕ್ಕಳೊಂದಿಗೆ ಹೋಗಿ ಬಯಲಲ್ಲಿ ಆಟವಾಡಿದ ಹಾಗೆ ಎಂಬುದಾಗಿ ಭಾವಿಸಿಕೊಂಡೀಯ ಮಗನೇ?
1: ನನ್ನಂತಹ ಹೊಂತಕಾರಿ ಮಕ್ಕಳ ಜೊತೆ ಆಟ ಆಡಿದ ಹಾಗೆ ಆಡ್ತೇನೆ?
0: ಇದು ಸರಸದ ಆಟ ಅಲ್ಲ ಮಗನೇ.
1: ಇದು ಸರಸವೇ ಹೌದು
0: ಇರಬಹುದು. ನಿನ್ನ ಪಾಲಿಗೆ ನೀನು ಹಾಗೆ ಊಹನೆಯನ್ನು ತಾಳಿದ್ದರೂ ಕೂಡ ನಾನೆಷ್ಟು ಭೀತಿಯನ್ನು ಪಟ್ಟುಕೊಂಡಿದ್ದೇನೆ ಎಂಬುದನ್ನು ನಿನಗಿಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಡಿತು ಹೇಳು ಮಗ. ಆಚಾರ್ಯ ದ್ರೋಣರು ಅಂದ್ರೆ ಯಾರು ಎಂಬುದನ್ನು ಸಾಕಷ್ಟು ಬಲ್ಲವನು ನೀನು. ಉಭಯ ಕಿಲ ಉಭಯ

ಕೊಲ್ಲುವುದಕ್ಕೂ ಅವರಿಂದ ಸಾಧ್ಯವಿದೆ, ಸರ್ವಪ್ರಯೋಗದಿಂದ ಕೊಂದು ಮುಗಿಸುವುದಕ್ಕೂ ಅವರಿಂದ ಸಾಧ್ಯವಿದೆ ಮಗನೇ. ಬೀಸುಕುತ್ತಿರುವಂತಹ ಬಿರುಗಾಳಿಗೆ ತರಗಲೆ ಎಂದು ಹಾರಿ ಹೋಗಿ ಮುಳ್ಳಿನ ಮೇಲೆ ಬಿದ್ದು ಅಂತಾದ್ರೆ ಹರಿದು ಹೋಗುವುದು ಎಲೆಯೇ ಅಲ್ಲ, ಮುಳ್ಳೆ ತಾನಾಗಿ ಬಂದು ಎಲೆಯ ಮೇಲೆ ಬಿದ್ದು ಹರಿದು ಹೋಗುವುದು ಎಲೆಯೇ. ಎಲೆಯೋ ಪಾದಿಯಲ್ಲಿ ನೀರೋ ಬದಿಯಿರು ಮಗನೇ, ಅವರು ಮುಳ್ಳಿನ ಪಾದಿಯಲ್ಲಿ ಇರುವವರು, ಅವರನ್ನು ಕೆಣಕ್ಕೆ ಖಂಡಿತ ಸಾಧ್ಯವಿಲ್ಲ ಮಗನೇ. ಬಂದು

0: ನನ್ನ ವಂಶ ಯಾವುದು ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು.
1: ಚಂದ್ರವಂಶ ಮಗನೇ,
0: ಹಿಂದು ಕುಲದಲ್ಲಿ ಜನಿಸಿದವ ನಾನು. ಒಂದು ವಂಶದಲ್ಲಿ ಹುಟ್ಟಿದ್ರೆ ಸಾಲದು. ಆ ವಂಶದ ಕೀರ್ತಿ ಘನತೆಯನ್ನು ಉಳಿಸಿ ಬೆಳೆಸಬೇಕಾದ್ದು ವಂಶೋದ್ಭವನ ಕರ್ತವ್ಯವಾಗಿರ್ತದೆ. ನನ್ನ ತಂದೆಯವರು ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದಾರೆ. ಕೀರ್ತಿ ಎನ್ನುವಂತಹ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕಾಗಿ ಅವರ ಮಗನಾದಂತಹ ನಾನು ಹೊರಟು ನಿಂತಿದ್ದೇನೆ. ಅಮ್ಮ, ಗೆಲ್ತೇನೆನ್ನುವಂತಹ ವಿಶ್ವಾಸ ಉಂಟು ನನ್ನಲ್ಲಿ. ಆತ್ಮವಿಶ್ವಾಸದ ಬಲದೊಂದಿಗೆ ಹೊರಟವನಿದ್ದೇನೆ.

ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

0: マネーカ
1: ー。そうわけや。でこ。

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

प्रसारण 107.8 FM रेडियो सारंग 107.8 FM

రేడియో సాంగ్ 107.8 FM.

0: Sarang 107.8 FM.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
3: ಹಾಡು ಕೇಳುವ ಹೊತ್ತು

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.